ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶುಕವರ್ಷ ಜ್ಯೇಷ್ಠ ಮಾಸದ 22 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 12 ತಾರೀಕು ಶುಕ್ರವಾರ. ಈಗ ಸಮಯ 5:58. ಆತ್ಮೀಯ ಶ್ರೋತೃಗಳಿಗೆಲ್ಲ ಹೆಚ್ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು. ಹಾಗೂ ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಶ್ರೋತೃ ಬಾಂಧವರಿಗೆಲ್ಲ ಪ್ರೀತಿಯ ಸ್ವಾಗತ.

0: ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ, ಭಕ್ತಿ ರಚನೆಗಳ ಕಾರ್ಯಕ್ರಮ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ದಿವಾಕರ ಡೊಂಗ್ರೆ ಅವರಿಂದ. 6:35, 6:50 ಹಾಗೂ ಮಧ್ಯಾಹ್ನ 1:20 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಡಾ ಎಸ್ಪಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಪ್ರಾಯೋಜಕರು, ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ. 7:45 ಸಿಜೇರಿಯನ್ ಅಥವಾ ಸಿ ಸೆಕ್ಷನ್ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ. ಹಾಸನದ ಶಿವ್ಯ ಐವಿಎಫ್ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಆರ್, ಪ್ರಸ್ತುತಿ ಸುಜಾತ ಎಫ್ ತಲವಾರ್, ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ. 8:30 ಗಾಂಧಿ ಸ್ಮೃತಿ, ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ, 9:00 ಚಿತ್ರ ಚೈತ್ರ, 10:00 ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮ, 10:30 ವಾಟ್ಸ್ಆಪ್ ಗೀತೆಗಳು, 11:00 ಫುಲ್ವಾರಿ ಗೀತೋಂಗಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಟಿವಿ ರಾಮ್ಪ್ರಸಾದ್ ಅವರ ಗಾಯನ, 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಸುಜಾತ ಎಫ್ ತಲವಾರ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕೆ ಎಂಎಸ್. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸೂರ್ಯಾಗಾರ್ ಯೋಜನೆ. ಭಾಗವಹಿಸುತ್ತಾರೆ ಅರ್ಕಲ್ಗುಡುವಿ ಮಧುಸೂದನ್ ಮತ್ತು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:30 ಹಾಗೂ ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 5:30 ಸಕಲೇಶ್ಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ, ಪ್ರಸ್ತುತಿ ಅರ್ಕಲ್ಗುಡುವಿ ಮಧುಸೂದನ್, ಪ್ರಾಯೋಜಕರು ವಾಣಿ ಉದಯ ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವ ವಿಮಾ ನಿಗಮ ಹೆತ್ತೂರು. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕೃಷಿರಂಗ. ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರಿಕೆಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರ್ಕಲ್ಗುಡುವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಚರ್ಚೆ, ವಿಷಯ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್. 9:30 ಕರೆಂಟ್ ಅಫೇರ್ಸ್. 10:00 ಮಧುರಗಾನ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಜನವಿಶ್ವಾಸ್, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಶ್ರೋತೃಗಳ ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳಾಗಿವೆ. ಆಕಾಶವಾಣಿ ಹಾಸನ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Subhadra Ramachandran. Prime Minister Narendra Modi has said that when many major economies are facing uncertainty and economic challenges, India's growth story continues to inspire the world. Chairing the 11th Governing Council meeting of Niti Aayog at Rashtrapati Bhavan in New Delhi yesterday, he emphasized the need to further strengthen the nation's resolve towards self-reliance and highlighted the importance of adopting and implementing global best practices, particularly in the renewable energy sector. The Prime Minister urged states to focus on one district, one product initiatives and develop export-oriented strategies around it. External Affairs Minister Dr. S. Jaishankar has expressed concern that ongoing conflicts are imposing costs and triggering changes far beyond the regions. The minister said this while participating in a discussion with his Finnish counterpart, Elina Valtonen, and Assistant Foreign Minister of UAE, Lana Nusibe, on emerging powers and the new geopolitical competition at the Kultaranta talks in Finland. Dr. Jaishankar also stressed the need for international community to continue efforts to mitigate their consequences and create conditions for diplomacy. The government is on highest alert to safeguard Indian seafarers amid evolving maritime security situation in the Gulf region. Ministry of Ports, Shipping and Waterways said in a statement that the Directorate General of Shipping has advised all Indian seafarers serving on board Indian and foreign flag vessels transiting through conflict-affected waters to exercise the highest degree of caution and vigilance. It has also advised vessel operators, ship managers and shipping companies to adhere strictly to prevailing maritime security protocols and competent international authorities. Port, Shipping and Waterways Minister Sarbananda Sonowal said that the government is closely monitoring the evolving situation in the Gulf region and remains fully committed to the safety, security and welfare of every Indian seafarer. Commerce and Industry Minister Piyush Goyal will be on a two-day visit to Switzerland starting today. During the visit, the minister will meet President of Switzerland Guy Parmelin and State Secretary for Economic Affairs of Switzerland Helen Budliger-Artheda. Mr. Goyal will also interact with leading representatives of the Swiss pharmaceutical industry. Ministry of Commerce and Industry said the visit will strengthen the India-Switzerland economic partnership and facilitate discussions on implementation of the India-European Free Trade Association EFTA Trade and Economic Partnership Agreement. President Draupadi Murmu will be on a two-day visit to Uttarakhand beginning today. During the visit, the president will review the passing out parade of 158th regular course and 141st technical graduate course at the Indian Military Academy, Dehradun. The Enforcement Directorate, ED, has arrested Naresh Kumar, the then superintendent in the Office of Director, Development and Panchayat, Haryana, in connection with an ongoing investigation in IDFC bank fraud case. He was arrested under the Provisions of Prevention of Money Laundering Act, PMLA 2002. Investigation in the case has revealed embezzlement of public funds amounting to 645 crore rupees from the bank accounts of Haryana government, Chandigarh administration and two private schools maintained with IDFC First Bank. The 10th edition of the ICC Women's T20 Cricket World Cup will begin today, with host England taking on Sri Lanka in the opening match of the tournament at Edgbaston in Birmingham. The month-long tournament will be hosted across England and Wales, with the finalists set to take place on 5th of July at the iconic Lord's Cricket Grounds. India will start their campaign against arch-rivals Pakistan on Sunday. Harmanpreet Kaur-led Indian side will be looking to create history as they aim for their first Women's T20 World Cup title. The FIFA World Cup 2026 kicked off in Mexico City after a grand opening ceremony last night. Co-host Mexico defeated South Africa by 2-0 in the inaugural match at the Azteca Stadium. Julian Quiñones scored Mexico's opening goal on the 9th minute to give the hosts a lead. Later, Raul Jimenez scored in the 67th minute, making it 2-0 for Mexico. And that is the end of this news bulletin.

ಆಕಾಶವಾಣಿ ಹಾಸನ. ಶುಭ ನುಡಿ. ನಮ್ಮ ಸಾಮರ್ಥ್ಯದ ಮಟ್ಟಕ್ಕೆ ಗುರಿಗಳನ್ನು ತಗ್ಗಿಸಬಾರದು. ನಮ್ಮ ಗುರಿಗಳ ಮಟ್ಟಕ್ಕೆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದ. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆರಂಭದಲ್ಲಿ ಕೇಳಿ ಕನಕದಾಸರ ಭಕ್ತಿ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣರು. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ, ನಿಮ್ಮೊಳಗಿಯ ನ್ಯಾರಮ್ಮ.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ತುತಿ ಮಲ್ಲಿಕಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತಂದೆಯ ಸದಾಚಾರ, ಮಕ್ಕಳದೆಂಬರು, ಅಲ್ಲಮ ಪ್ರಭುವರ ವಚನ. ಹಾಡಿದ್ದಾರೆ ದೇವೇಂದ್ರ ಕುಮಾರ್ ಪತ್ತರ್.

ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗುರುರಾಜಾಚಾರ್ಯ ಅವರ ರಚನೆ ಹಾಡಿದ್ದಾರೆ ಡಾ ರಾಜ್ಕುಮಾರ್. ಹೃದಯದಿ ಆಸೆ ಇದೆ, ಕಂಗಳಲ್ಲಿ ಬಯಕೆ ಇದೆ, ಒಡಲಿನಲ್ಲಿ ಕಣಕಣವು ಗುರುನಾಮ ನುಡಿಯುತ್ತಿದೆ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ 6:30 ವಾಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ

0: ಇದುವರೆಗೆ ಶುಭೋದಯ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ ಭಕ್ತಿ ರಚನೆಗಳು ಮೂಡಿ ಬಂದವು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಚಿಂತನ, ದಿವಾಕರ ಡೊಂಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಲ್ಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ, ಬಿಸಿಲು, ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯ

0: ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಢೋಂಗ್ರೆಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ, ತಾಯಿಯ ಮಡಿಲು ಎಂದರೆ ಪ್ರೀತಿಯ ಸುರಿಮಳೆ. ಅದೇ ಭಾವವನ್ನು ಹಿಡಿದಿಟ್ಟುಕೊಂಡ ಸಂತೋಷ್ ಚೊಕ್ಕಾಡಿಯವರ ರಚನೆಯ ಅಮ್ಮ ನಿನ್ನ ಮಡಿಲಿನಲ್ಲಿ ಪುಟ್ಟ ಕಂದ ನಾನು, ನಿನ್ನ ಕಣ್ಣ ಬಟ್ಟಲಲ್ಲಿ ಅರಳುತ್ತಿರುವ ಕನಸು ನಾನು. ಗೀತೆನ ಹಾಡಿದ್ದಾರೆ ಮೇಘನಾ ಭಟ್.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಶ್ರೋತೃಗಳೇ, ನೀವೀಗ ಕೇಳುತ್ತಿರುವ ಗೀತೆ ಯೌವನದ ಹುಮ್ಮಸ್ಸು ಕನಸಿನ ಲೋಕಕ್ಕೆ ಕರೆದೊಯ್ಯುವ ಗೀತೆಯಾಗಿದೆ. ಪ್ರಸಿದ್ಧ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯ ಈ ಗೀತೆಯನ್ನು ಇಂಪಾದ ಕಂಠದಿಂದ ಹಾಡಿದ್ದಾರೆ ಬಿ ಆರ್ ಛಾಯಾ.

0: ಭಾವಗೀತೆಗಳನ್ನ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕುರಿ ಮತ್ತು ಮೇಕೆ ಸಾಕಾಣಿಕೆ ನಮ್ಮ ಕೃಷಿಕರ ಒಂದು ಬಹುಮುಖ್ಯವಾದಂತಹ ಉಪಕಸಬು. ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಹೈನುಗಾರಿಕೆ ಮತ್ತು ಕೃಷಿಯ ಜೊತೆಗೆ ಕುರಿ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡಿಕೊಂಡು ನಮ್ಮ ಅಗತ್ಯಗಳನ್ನು ಈಡೇರಿಸಿಕೊಂಡು ಬರಲಾಗ್ತಾ ಇದೆ. ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಿತ್ತನೆ, ಕೊಯ್ಲು ಮತ್ತು ಬೇಸಾಯದ ಸಂದರ್ಭದಲ್ಲಿ ನಮಗೆ ಅಗತ್ಯ ಇರುವಂತಹ ಹಣದ ಪೂರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಬಂದಿದೆ. ಈಗಲೂ ಕೂಡ ಅನೇಕ ಕೃಷಿಕರು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಕೂಡು ಪದ್ಧತಿಯಲ್ಲಿ ಅಥವಾ ಸ್ಟಾಲ್ ಫೀಡಿಂಗ್ ಅನ್ನುವಂತಹ ಹೊಸ ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ಕೂಡು ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಅಗತ್ಯ ಇರುವಂತಹ ಮೇವನ್ನು ಕೂಡ ಸರಬರಾಜು ಮಾಡಬೇಕಾಗುತ್ತೆ. ಹೀಗೆ ಕುರಿ ಮತ್ತು ಮೇಕೆಗೆ ಹೆಚ್ಚು ಸೂಕ್ತವಾದಂತಹ ಮೇವು ಅಂತ ಹೇಳಿದರೆ ಬೇಲಿ ಮೆಂತೆ ಅನ್ನುವಂಥದ್ದು. ಬೇಲಿ ಮೆಂತೆ ಮೇವಿನ ಬೆಳೆ, ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದೆ ಮತ್ತು ವಾತಾವರಣದಲ್ಲಿ ಇರತಕ್ಕಂತಹ ಸಾರಜನಕವನ್ನು ಇದು ಸ್ಥಿರೀಕರಿಸುತ್ತೆ. ಈ ಬೆಳೆ ತಂಪಾದ ವಾತಾವರಣದಲ್ಲಿ ಹುಲುಸಾಗಿ ಬೆಳೆಯುತ್ತೆ. ಬಹಳ ಮುಖ್ಯವಾಗಿ ಮಳೆಯಾಶ್ರಿತ ಬೆಳೆಯಾಗಿದೆ. ಅಕ್ಟೋಬರ್ 3ನೇ ವಾರದಿಂದ ನವೆಂಬರ್ 3ನೇ ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಕ್ಷಾರ, ಚೌಳು ಹಾಗೂ ಜೌಗು ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಎಲ್ಲ ರೀತಿಯ ಮಣ್ಣು ಕೂಡ ಈ ಬೆಳೆಗೆ ಸೂಕ್ತವಾಗಿದೆ. ಬಿತ್ತನೆಗೆ 3ರಿಂದ 4 ವಾರ ಮುಂಚಿತವಾಗಿ ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಎಕರೆಗೆ 8 ಕೆಜಿ ಬಿತ್ತನೆ ಬೀಜವನ್ನು ರೈಸೋಬಿಯಂ ಜೀವಾಣುವಿನಿಂದ ಉಪಚರಿಸಿ ಸಾಲಿನಿಂದ ಸಾಲಿಗೆ 1.5 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆಯನ್ನ ಮಾಡಬೇಕು. ಮೂಲ ಗೊಬ್ಬರವಾಗಿ ಪ್ರತಿ ಎಕರೆಗೆ 25 ಕೆಜಿ ಸಾರಜನಕ, 40 ಕೆಜಿ ರಂಜಕ ಹಾಗೂ 20 ಕೆಜಿ ಪೊಟ್ಯಾಷನ್ನ ಒದಗಿಸತಕ್ಕಂತಹ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಬಳಕೆಯನ್ನ ಮಾಡಬಹುದು. ಅಂತರ ಬೇಸಾಯ ಮಾಡಿ ಕಳೆಯನ್ನ ನಿಯಂತ್ರಣ ಮಾಡಬೇಕು. ಮೊದಲನೇ ಕಟಾವನ್ನು ಬಿತ್ತನೆ ಮಾಡಿದ 90 ದಿವಸಗಳಲ್ಲಿ ಹಾಗೂ ನಂತರದ ಕಟಾವನ್ನು ಪ್ರತಿ 40ರಿಂದ 45 ದಿವಸಗಳಿಗೊಮ್ಮೆ ಮಾಡಬಹುದು. ವಾರ್ಷಿಕವಾಗಿ ಪ್ರತಿ ಎಕರೆಗೆ 6ರಿಂದ 7 ಬಾರಿ ಕಟಾವನ್ನು ಮಾಡಿ 12ರಿಂದ 15 ಟನ್ ಹಸಿರು ಮೇವನ್ನು ನಾವು ಪಡಿಬಹುದು. ಜಾನುವಾರುಗಳಿಗೆ ಮೇವು ಕೊಡುವಾಗ ಒಟ್ಟು ಮೇವಿನ ಪ್ರಮಾಣದಲ್ಲಿ 1/3 ಭಾಗ ಮಾತ್ರ ಬೇಲಿ ಮೆಂತೆ ಸೊಪ್ಪನ್ನ ಬಳಕೆಯನ್ನ ಮಾಡಬಹುದು. ಈ ಬೇಲಿ ಮೆಂತೆ ಮಳೆಯಾಶ್ರಿತ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದಂತಹ ಬೆಳೆಯಾಗಿದೆ. ಪುಷ್ಟಿದಾಯಕವಾದ ಹಸಿರು ಮೇವನ್ನ ಕಡಿಮೆ ಅವಧಿಯಲ್ಲಿ ಒದಗಿಸುತ್ತೆ. ಕುರಿ ಮತ್ತು ಮೇಕೆಗೆ ಹೆಚ್ಚು ಸೂಕ್ತ. ಮುಖ್ಯ ಬೆಳೆಯಾಗಿ ಹಾಗೂ ಅಂತರ ಬೆಳೆಯಾಗಿ ತೆಂಗಿನ ತೋಟಗಳಲ್ಲಿಯೂ ಕೂಡ ಇದನ್ನ ಬೆಳೆದುಕೊಳ್ಳಬಹುದು. ಈ ಬೆಳೆ ಸಾರಜನಕವನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುವಲ್ಲಿ ಸಹಾಯವನ್ನ ಮಾಡುತ್ತೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಬೇಲಿ ಮೆಂತೆಯನ್ನ ಬೆಳೆದುಕೊಂಡು ನಾವು ಮೇವಾಗಿ ಮತ್ತು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಕೂಡ ಬಳಕೆಯನ್ನ ಮಾಡಿಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆಕಾಶವಾಣಿ ಹಾಸನ. ಇದೀಗ ಕೇಳಿ ಭಾವಗೀತೆ. ಕನ್ನಡ ಸಾಹಿತ್ಯ ಲೋಕದ ಸುವಾಸನೆಯ ಹೂವಿನಂತಹ ಗೀತೆ ಇದೀಗ ಡಾ ಡಿಎಸ್ ಕರ್ಕಿಯವರ ಸರಳ ಸಿಹಿಯಾದ ರಚನೆಯ ಎಲೆ ಎಲೆ ಮಲ್ಲಿಗೆ ಬಳುಕುವೆ ಮೆಲ್ಲಗೆ ಬಳ್ಳಿಯ ಮೇಲೇರಿ. ಈ ಮಲ್ಲಿಗೆಯ ಪರಿಮಳಕ್ಕೆ ದನಿಯಾಗಿರುವವರು ಎಚ್ ಕೆ ನಾರಾಯಣ ಹಾಗೂ ಇಂದು ವಿಶ್ವನಾಥ್.

0: ಆತ್ಮೀಯ ಶ್ರೋತೃಗಳೇ, ಶಿವ್ಯ ಐವಿಎಫ್ ಸೆಂಟರ್ನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ 7:45 ಸಿಜೇರಿಯನ್ ಅಥವಾ ಸಿ ಸೆಕ್ಷನ್ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಆರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುವುದು.
1: ಆಕಾಶವಾಣಿ, ಸಮಯ 7:02. ಇದೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
7: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 Years of Nari Shakti ಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 amountನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ, 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು

0: ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ, ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು 3:00 PM ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
5: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
6: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ.
6: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
7: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು. ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ, ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂತದ್ದು ನಾವು ಕಾಣ್ತೇವೆ.
6: ಮೊದಲು ಬರೀ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
7: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದು.
6: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
7: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
6: ತಿಂಗಳಲ್ಲ
7: ನಿರಂತರವಾಗಿ 27 ದಿನ ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
6: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
7: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
6: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
7: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರಬಹುದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
6: ಮನಸ್ಸಿಗೆ
7: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದ್ರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
6: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
7: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
6: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
7: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರೂ ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹದ್ದು ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
6: ಈಗ ಪೋಷಕರ ಬಗ್ಗೆ ಹೇಳಿದ್ರೆ ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
7: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ.

0: ಹೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿ ಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
3: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
0: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
0: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ನ್ಯೂ ಟ್ಯೂನ್ ಮಾಡಿದರ ಹಾಸನ ಎಫ್ಎಂ 102.2 MHz. ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 7:30:28
6: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
7: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
5: ಶ್ರೋತೃಗಳೇ ಗಮನಿಸಿ, ಇಂದಿನ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಿಸೇರಿಯನ್ ಅಥವಾ ಸಿ ಸೆಕ್ಷನ್ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಆರ್. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಲವಾರ್.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
0: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
3: ಕಾನೂನು ಉಲ್ಲಂಘಿಸಿದವರಿಗೆ 6-2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000-50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
0: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
4: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 8:30 ಗಾಂಧಿ ಸ್ಮೃತಿ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಭಾಗವಹಿಸಿ. ಶ್ರೋತೃಗಳೇ, ಇಂದು ಬೆಳಗ್ಗೆ 9:00 ಚಿತ್ರ ಚೈತ್ರ ಸಂಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.

0: ಆಕಾಶವಾಣಿ ಈಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ದಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ದ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ದವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ದ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಪ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲ್ಯಾಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲ್ಯಾಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ದತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. COVID-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲ ಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
3: ಈಗ ಸಮಯ ಸರಿಯಾಗಿ 7:45.
4: ಆಕಾಶವಾಣಿ ಹಾಸನ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಿಜೇರಿಯನ್ ಅಥವಾ ಸಿ ಸೆಕ್ಷನ್ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡುತ್ತಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವೈಯಾರ್. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
5: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
6: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರೋಡ್, ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
7: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಭವ್ಯ ಸುನಿಲ್ ವೈಯಾರ್. ಮೇಡಮ್ ನಮಸ್ಕಾರ.
8: ನಮಸ್ತೆ.
7: ಕಾರ್ಯಕ್ರಮಕ್ಕೆ ಸ್ವಾಗತ.
8: ಧನ್ಯವಾದ.
7: ಈಗ ತಾಯಿ ಆಗೋದು ಅಂತಂದ್ರೆ ಈಗ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಸಿ ಸೆಕ್ಷನ್ ಅಂತ ಮಾಡ್ತೀರಾ, ನಾರ್ಮಲ್ ಡೆಲಿವರಿ ಅದು ಇದೆ, ಮತ್ತೆ ಪೇನ್ಲೆಸ್ ಹೆರಿಗೆ ಅದು ಬಂದಿದೆ. ಹಾಗಾಗಿ ಈಗ ತಾಯಿ ಆಗೋದು ಅಂತಂದ್ರೆ ನೋವಿನ ಅನುಭವ ಅಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ. ಇದೆಲ್ಲ ಇದ್ದಾಗ್ಲೂ ಸಿ ಸೆಕ್ಷನ್ ಅದ್ರ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಇದೆ. ಯಾಕೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಯಾರು ಕಷ್ಟಪಡಕ್ ರೆಡಿ ಇಲ್ಲ, ಡಾಕ್ಟರ್ ಸಜೆಸ್ಟ್ ಮಾಡ್ಬಿಡ್ತಾರೆ, ಈ ತರದ ಆರೋಪಗಳು ಇದೆ. ಕೆಲವು ಸರ್ತಿ ಜೀವ ಉಳಿಸ್ಬೇಕು ಅಂತ ವೈದ್ಯರು ಆ ನಿರ್ಧಾರ ತಗೊಳ್ತಾರೆ. ಅದ್ರ ಬಗ್ಗೆನೆ ಮಾತಾಡೋಣ ಇವತ್ತು. ಆಮೇಲೆ ಇನ್ನೊಂದು ಹೊಸದಾಗಿ ಬಂದಿರುವಂತದ್ದು ಈ ಮುಹೂರ್ತ ನೋಡ್ಬಿಟ್ಟು ಡೆಲಿವರಿ ಮಾಡಿಸ್ಕೊಳ್ಳೋದು.
8: ಹೌದು, ಅದ್ರ ಬಗ್ಗೆ ಮಾತಾಡ್ಲೇಬೇಕು
7: ಅಲ್ವಾ.
8: ಈಗ ಸಿಜೇರಿಯನ್ ಅಂದ್ರೆ ಶಸ್ತ್ರಚಿಕಿತ್ಸೆ ಮುಖಾಂತರ ಮಗುನ ಡೆಲಿವರಿ ಮಾಡೋದನ್ನ ನಾವು ಸಿಜೇರಿಯನ್ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ಅದಕ್ಕೆ ವೈದ್ಯಕೀಯವಾದ ಇಂಡಿಕೇಶನ್ಸ್ ಇದೆ, ಅಂದ್ರೆ ತಾಯಿಗೆ ಏನಾದ್ರು ತೊಂದರೆ ಇದ್ದಾಗ ಮತ್ತೆ ಮಗುಗೆ ಏನಾದ್ರು ತೊಂದರೆ ಇದ್ದಾಗ. ಸೊ ಮಗುಗೆ ಯಾವೆಲ್ಲ ತೊಂದರೆಗಳಿದ್ದಾಗ ನಾವು ಸಿಜೇರಿಯನ್ ಮಾಡ್ತೀವಿ ಅಂದ್ರೆ, ಈಗ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾ ಇರ್ತೀವಿ, ಅಂತ ಸಂದರ್ಭದಲ್ಲಿ ಮಗುದು ಎದೆ ಬಡ್ತ ಏರ್ಪೇರ್ ಆಗುತ್ತೆ, ಹಾರ್ಟ್ಬೀಟ್ ಅಲ್ಲಿ ವ್ಯತ್ಯಾಸ ಕಂಡಾಗ, ಹಾರ್ಟ್ಬೀಟ್ ತುಂಬಾ ಕಡಿಮೆ ಆಗೋಯ್ತು ಅಥವಾ ತುಂಬಾ ಜಾಸ್ತಿ ಬರ್ತಾ ಇದೆ ಅಂದಾಗ ಮಗುಗಲ್ಲೇನೋ ತೊಂದರೆ ಇದೆ ಅಂತ ಅರ್ಥ. ಆವಾಗ ನಾವು ಸಿಜೇರಿಯನ್ ಮಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಮಗು ನೀರ್ ಹೊಡೆದ್ ನೋಡಿದಾಗ, ನಾರ್ಮಲ್ ಡೆಲಿವರಿಗೆ ಬಿಟ್ಟಾಗ ನೀರ್ ಹೊಡೆದಿದ್ದಾಗ ಅಲ್ಲಿ ಮಗು ಮೋಷನ್ ಪಾಸ್ ಮಾಡಿರತ್ತೆ, ಅಂದ್ರೆ ನೀರು ನೀರಿನ ಕಲರ್ ಇರಬೇಕು. ನೀರೇನಾದ್ರು ಹಸಿರು ಕಲರ್ ಇದೆ ಅಂದ್ರೆ ಮಗು ಮೋಷನ್ ಪಾಸ್ ಮಾಡಿದೆ ಅಂತ ಅರ್ಥ. ಸೊ ಅವಾಗ ಸಹ ಸದ್ಯಕ್ಕೆ ಡೆಲಿವರಿ ಆಗಲ್ಲ, ಇನ್ನೊಂದು 2-3 hours ಡೆಲಿವರಿ ಆಗತ್ತೆ ಅಂದ್ರೆ ವೇಟ್ ಮಾಡ್ಬೋದು, ಮಗುದು ಎದೆ ಬಡ್ತಾ ಎಲ್ಲ ಚೆನ್ನಾಗಿದೆ ಅಂದ್ರೆ. ಇಲ್ಲ, ತಾಯಿ ತುಂಬಾ ಅರ್ಲಿ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಇದ್ದಾರೆ ಅಂದಾಗ, ತುಂಬಾ ಸಮಯ ತಗೊಳತ್ತೆ ನಾರ್ಮಲ್ ಡೆಲಿವರಿಗೆ ಅಂದಾಗ, ನಾವು ಕಾದ್ರೆ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರತ್ತೆ, ಮಗುಗೆ ಉಸಿರಾಟದ ತೊಂದರೆ, ಆಗನು ಸಿಜೇರಿಯನ್ ಮಾಡ್ಬೇಕಾಗತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಗುದು ತಲೆ ಮೇಲಿರತ್ತೆ, ಗರ್ಭಕೋಶದಲ್ಲಿ ಯಾವಾಗ್ಲೂ ಮಗು ತಲೆ ಕೆಳಗಿರ್ಬೇಕು ಗರ್ಭಕಂಠದ ಹತ್ರ, ಅದ್ರ ಬದಲು ಮಗು ತಲೆ ಮೇಲಿರತ್ತೆ, ಮತ್ತೆ ಮಗುದು ಬಟಕ್ಸ್ ಅಂತ ಕುಂಡಿ ಅಂತ ಏನ್ ಹೇಳ್ತೀವಿ ಅದು ಕೆಳಗಿರತ್ತೆ ಅಂತ, ಬ್ರೀಚ್ ಪೊಸಿಷನ್ ಅಂತ, ಅವಾಗ್ಲೂ ನಾವು ಸಿಜೇರಿಯನ್ ಮಾಡ್ಬೇಕಾಗತ್ತೆ. ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಮಗು ಅಡ್ಡ ಇರತ್ತೆ, ಅಡ್ಡ ಇದ್ದಾಗ್ಲೂ ಸಿಜೇರಿಯನ್ ಮಾಡ್ತೀವಿ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಮ್ಮೆ ಕರಳ್ಬಳ್ಳಿ ಅಂತ ನಾವೇನ್ ಹೇಳ್ತೀವಿ ಅದು ಜಾರ್ಬಿಟ್ಟು ಕೆಳಗ್ ಬಂದಿರತ್ತೆ, ಮಗು ತಲೆ ಏನಾದ್ರು ಫಿಕ್ಸ್ ಆಗಿಲ್ಲ ಅಂದ್ರೆ, ಸೊ ಅವಾಗನು ಸಿಜೇರಿಯನ್ ಮಾಡ್ಬೇಕಾಗತ್ತೆ. ಇನ್ನು ಕೆಲವೊಂದು ಸಮಯ ಮಗುದು ತೂಕ ತುಂಬಾ ಜಾಸ್ತಿ ಇರತ್ತೆ, ಸ್ಕ್ಯಾನ್ ಅಲ್ಲೇ 4.5 kg ಆತರ ಎಲ್ಲ ಕೊಟ್ಟಿದ್ದಾಗ, ತಾಯಿಗೆ ಕೆಳಗಡೆ ಜನನಾಂಗದಲ್ಲಿ ಅಷ್ಟೊಂದು ಜಾಗ ಚೆನ್ನಾಗಿಲ್ಲ ಅಂದಾಗ ನಾವು ಅವಾಗ್ಲೂ ಸಿಜೇರಿಯನ್ ಅಂತಾನೆ ಮುಂಚೆನೆ ಡಿಸೈಡ್ ಮಾಡ್ತೀವಿ. ಇನ್ನು ಕೆಲವೊಂದು ಸಮಯ ಮಗು ತೂಕ ಕಮ್ಮಿ ಇರತ್ತೆ, ಸರಿಯಾಗಿ ಬೆಳ್ದಿರಲ್ಲ, ಅದು IUGR ಅಂತ ಹೇಳ್ತೀವಿ, ಗ್ರೋತ್ ರೆಸ್ಟ್ರಿಕ್ಟೆಡ್ ಫ್ರೀಟಸ್ ಅಂತ. ಇಂಥ ಮಗುನಲ್ಲಿ ರಕ್ತ ಚಲನೆಯೂ ವ್ಯತ್ಯಾಸ ಇರುತ್ತೆ, ತಾಯಿ ಗರ್ಭದಲ್ಲಿ ಇದ್ದಾಗ ಬೆಳವಣಿಗೆನು ಅಷ್ಟು ಚೆನ್ನಾಗಿ ಆಗಿರಲ್ಲ, ತೂಕ ಕಮ್ಮಿ ಇರತ್ತೆ, ಬಟ್ ಅದ್ರ ಜೊತೆ ಜೊತೆಗೆ ಅದಕ್ಕೆ ರಕ್ತ ಚಲನೆಯೂ ವ್ಯತ್ಯಾಸ ಆಗಿರತ್ತೆ, ಏರುಪೇರ್ ಆಗಿರತ್ತೆ. ಇಂಥ ಸಂದರ್ಭದಲ್ಲಿ ಅದು ನಾವು ನಾರ್ಮಲ್ ಡೆಲಿವರಿಗೆ ಬಿಟ್ಟಾಗ ಆ ಸ್ಟ್ರೆಸ್ನ ತಡ್ಕೊಳಕ್ಕೆ ಆಗಲ್ಲ, ಅಂಥ ಕಂಡೀಷನ್ಸಲ್ಲೂ ನಾವು ಸಿಜೇರಿಯನ್ನೇ ಮಾಡಬೇಕಾಗತ್ತೆ. ಇದಿಷ್ಟು ಮಗುನಲ್ಲಿರೋ ಅಂಥ ಪ್ರಾಬ್ಲಮ್. ಪ್ರಾಬ್ಲಮ್ಸ್ಗೆ. ಇನ್ನು ತಾಯಿನಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇದ್ದಾಗ ನಾವು ಸಿಸೇರಿಯನ್ ಮೊರೆ ಹೋಗ್ತೀವಿ ಅಂದರೆ, ಒಂದು ಈಗ ನಾರ್ಮಲ್ ಡೆಲಿವರಿಗೆ ಬಿಟ್ಟಿರ್ತೀವಿ, ಇಷ್ಟು ಸಮಯ ಅಂತ ಇರುತ್ತೆ, ಅಂದರೆ ಒಂದು ಹಂತದಲ್ಲಿ ಇಷ್ಟು ಕೆಳಗಡೆ ಜಾಗ ಓಪನ್ ಆಗಬೇಕು ಅಂತ ಜನನಾಂಗ, ಗರ್ಭಕಂಠದ ಬಾಯಿ ಅಷ್ಟು ಓಪನ್ ಆಗಿಲ್ಲ ಅಂದರೆ ತುಂಬ ಡಿಲೇ ಆಗ್ತಿದೆ ಅಂದರೆ ಅದಕ್ಕೆ ಬೇಕಾಗಿರೋಂಥ ಮೆಷರ್ಸ್ ತೊಗೋತೀವಿ. ಅದು ತೊಗೊಂಡ್ರೂ ಅದು ಜನನಾಂಗ ಓಪನ್ ಆಗ್ತಾ ಇಲ್ಲ, ಅಥವಾ ಓಪನ್ ಆಗಿದ್ರೂ ಅದು ಮಗು ತಲೆ ಹೊರಗೆ ಬರ್ತಾ ಇಲ್ಲ ಅಂತ ಅಂದಾಗ ಅವಾಗ ನಾವು ಸಿಸೇರಿಯನ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಗರ್ಭಕಂಠದ ಬಾಯಿ ಫುಲ್ ಓಪನ್ ಆಗಿರುತ್ತೆ, ಬಟ್ ಆದರೆ ಮಗು ತಲೆ ಹೊರಗೆ ಬರ್ತಾ ಇರಲ್ಲ, ಅದಲ್ಲೇ ಸ್ಟಕ್ ಆಗಿಬಿಟ್ಟಿರತ್ತೆ, ಆವಾಗ ಸಹ ಸಿಸೇರಿಯನ್ ಬೇಕಾಗತ್ತೆ. ಇನ್ನು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಅಂದರೆ ತಾಯಿಗೆ ತುಂಬ ಬಿ ಪಿ ಜಾಸ್ತಿ ಇರುತ್ತೆ, ಅದರಿಂದ ತುಂಬ ತೊಂದರೆ ಆಗ್ತಿರತ್ತೆ ಆಕೆಗೆ, ಲಿವರು ಕಿಡ್ನಿ ಫಂಕ್ಷನ್ ಟೆಸ್ಟ್ ಎಲ್ಲ ಏರುಪೇರಾಗಿರತ್ತೆ, ಆವಾಗ ಇಮಿಡಿಯೇಟ್ ಡೆಲಿವರಿ ಮಾಡಿದ್ರೇ ಅದೆಲ್ಲ ಕಂಟ್ರೋಲಿಗೆ ತೊಗೊಳಕ್ಕಾಗೋದು, ಅಂದರೆ ಅದನ್ನು ಪ್ರೀಕ್ಲಾಂಪ್ಸಿಯಾ ಅಂತ ಕರಿತೀವಿ, ಹೈ ಬಿ ಪಿ ಇರೋ ಅಂಥ ಕಂಡೀಷನ್ನು, ಆವಾಗ ಸಹ ಸಿಸೇರಿಯನ್ ಮಾಡ್ತೀವಿ. ಅಥವಾ ಹಾರ್ಟಿನ ಪ್ರಾಬ್ಲಮ್ ಇದ್ದಾಗ ಆಕೆಗೆ ಜಾಸ್ತಿ ನೋವು ಆ ಥರ ಎಲ್ಲ ಕೊಡಬಾರ್ದು, ಸೊ ಆವಾಗೆಲ್ಲಾನು ಸಿಸೇರಿಯನ್ನೇ ಮಾಡ್ತೀವಿ. ಇನ್ನು ಕೆಲವೊಂದು ಸಮಯ ಕಸ ಅಂತ ನಾವೇನು ಹೇಳ್ತೀವಿ ಅದು ಕೆಳಗಡೆ ಇರತ್ತೆ, ಯೂಶಲಿ ಗರ್ಭಕೋಶದ ಮೇಲ್ಭಾಗದಲ್ಲಿ ಇರಬೇಕು, ಅದು ಗರ್ಭಕಂಠದ ಬಾಯಿ ಹತ್ರ ಇದ್ದಾಗ ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ.
7: ಅದು ಮೆಡಿಕಲ್ ಟರ್ಮ್ ಏನು,
8: ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ,
7: ಸಿನಿಮಾ ಸಹ ಇದೆ ಅದು,
8: ಪ್ಲಾಸೆಂಟಾ ಪ್ರೀವಿಯಾ ಅಂತ. ಸೊ ಆ ತರ ಕೆಳಗಡೆ ಇದ್ದಾಗ ಮಗು ತಲೆ ಬರಕ್ಕೆ ಜಾಗ ಇರೋದಿಲ್ಲ, ಸೊ ಅವಾಗ ಸಿಸೇರಿಯನ್ನೇ ಮಾಡಬೇಕಾಗತ್ತೆ. ಇನ್ನು ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಅಥವಾ ತ್ರಿವಳಿ ಇದ್ದಾಗ, ಈಗ ಅವಳಿ ಇದ್ದಾಗ್ಲಾ ನಾರ್ಮಲ್ ಡೆಲಿವರಿಗೆ ಬಿಡ್ಬೋದು, ಯಾವಾಗ ಮೊದಲನೇ ಮಗು ಅಂದ್ರೆ ಗರ್ಭಕಂಠದ ಬಾಯಿ ಹತ್ತಿರ ಯಾವಾಗ ಇರತ್ತೆ ಅದು ಮೊದಲನೇ ಮಗು ಅಂತ ಹೇಳ್ತೀವಿ. ಅದು ತಲೆ ಕೆಳಗಿತ್ತು ಅಂದ್ರೆ ನಾವು ನಾರ್ಮಲ್ ಡೆಲಿವರಿಗೆ ಬಿಡ್ಬೋದು, ಬಟ್ ಮೊದಲನೇ ಮಗುದೇ ತಲೆ ಕೆಳಗಿಲ್ಲ, ಅದು ಅಡ್ಡ ಇದೆ, ಅಥವಾ ಮಗುದು ಕುಂಡಿ ಕೆಳಗಿದೆ, ಆ ತರ ಎಲ್ಲ ಇದ್ದಾಗ ನಾವು ನಾರ್ಮಲ್ ಬಿಡಕ್ ಆಗಲ್ಲ, ಸಿಸೇರಿಯನ್ನೇ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ. ಸೊ ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೀವು ಹೇಳಿದ್ರಲ್ಲ ಮುಹೂರ್ತಂ ಡೆಲಿವರಿ ಅಂತ, ಈಗ ಯಾವುದೇ ರೀತಿಯಾದ ವೈದ್ಯಕೀಯ ಇಂಡಿಕೇಶನ್ ಇರಲ್ಲ, ವೈದ್ಯಕೀಯ ಕಾರಣ ಇರಲ್ಲ, ಆದ್ರೆ ತಾಯಿ ಸ್ವತಃ ತಾವೇ ರಿಕ್ವೆಸ್ಟ್ ಮಾಡ್ತಾರೆ ನಮ್ಗೆ ಇಂಥ ಡೇಟು ಇಂಥ ಟೈಮ್ಗೆ ಡೆಲಿವರಿ ಮಾಡ್ಕೊಟ್ಬಿಡಿ ಅಂತ. ಸೊ ಅದು ಸಿಸೇರಿಯನ್ ಡೆಲಿವರಿ ಆನ್ ಮೆಟರ್ನಲ್ ರಿಕ್ವೆಸ್ಟ್ ಅಂತ ಹೇಳ್ತೀವಿ ನಾವು.
7: ಹಾಗೆ ಮಾಡೋದು ಒಳ್ಳೇದಾ?
8: ಒಳ್ಳೇದು ಅಂದ್ರೆ ಅದು ಅವರ ವೈಯಕ್ತಿಕ ವಿಷಯ ಆಗಿರತ್ತೆ, ಪರ್ಸನಲ್ ಚಾಯ್ಸ್. ಈಗ ಯಾವುದೇ ಒಂದು ಗರ್ಭಿಣಿ ಆಗಿರ್ಬೋದು ಅವರು ಎಲ್ಲಿ ಯಾವಾಗ ಹೇಗೆ ಡೆಲಿವರಿ ಆಗೋದು ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ಬೇಕಲ್ಲ,
7: ಎಲ್ಲಿ ಹೇಗೆ ಅವ್ರು ಮಾಡ್ಬೋದು ಯಾವಾಗ ಅನ್ನೋದನ್ನ ವೈದ್ಯ ಮಾಡ್ಬೇಕಲ್ವಾ?
8: ಹೌದು. ಆದ್ರೆ ಈಗ ಅವರು ಈ ತರ ನಮ್ಗೆ ಡೆಲಿವರಿ ಮಾಡ್ಕೊಡಿ ಅಂತ ಕೇಳಕ್ಕೆ ಬೇಕಾದಷ್ಟು ಕಾರಣ ಇರತ್ತೆ. ಫಸ್ಟ್ ನಾವು ಅವ್ರನ್ನ ಯಾಕೆ ನೀವು ಈ ತರ ಸಿಸೇರಿಯನ್ ಕೇಳ್ತಾ ಇದ್ದೀರಾ ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಯಾವಾಗ್ಲೂ ಕೆಲವೊಂದ್ ಸಮಯ ಅವ್ರಿಗೆ ನೋವಿನ ಭಯ ಇರತ್ತೆ. ನಾರ್ಮಲ್ ಡೆಲಿವರಿ ಅಂದ್ರೆ ತುಂಬಾ ನೋವಾಗತ್ತೆ, ಎಲ್ಲರನ್ನೂ ರಿಲೇಟಿವ್ಸ್ನ ತಾಯಿ ಎಲ್ಲರನ್ನು ಕೇಳಿರ್ತಾರೆ, ಅವ್ರದೇ ಆದ ಫ್ರೆಂಡ್ ಸರ್ಕಲ್ ಇರತ್ತೆ, ಎಲ್ಲರ ಜೊತೆ ಡಿಸ್ಕಸ್ ಮಾಡಿರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಭಯ ಇರತ್ತೆ. ಕೆಲವೊಬ್ರಿಗೆ ಕೆಲವೊಬ್ರು ಅವ್ರ ಎಕ್ಸ್ಪೀರಿಯನ್ಸ್ ಏನಿರತ್ತೆ ಅದನ್ನ ಹೇಳಿರ್ತಾರೆ, ಕೆಲವರು ತುಂಬಾ ಭಯಾನಕವಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಾರ್ಮಲ್ ಡೆಲಿವರಿ ನಂಗೆ ಇಷ್ಟು ಕಷ್ಟ ಆಯ್ತು, ಹಾಗಾಗ್ಬಿಡ್ತು, ನಾನಿನ್ ಯಾವತ್ತು ಮಾಡಿಸ್ಕೊಳ್ಳಲ್ಲ ಅಂತ ಅದಕ್ಕೆಲ್ಲ ಹೆದರಿ ಅವರು ಸಿಸೇರಿಯನ್ ಅಂತ ಡಿಸೈಡ್ ಮಾಡಿರ್ತಾರೆ ಕೆಲವೊಂದ್ ಸಮಯ. ಇನ್ನು ಕೆಲವೊಬ್ರು ಇದು ತುಂಬಾ ಒಳ್ಳೆ ಟೈಮ್ ಮಗು ಬರೋ ಟೈಮು, ಈಗ ನಾರ್ಮಲ್ ಡೆಲಿವರಿ ಅಂದ್ರೆ ನಾವು ಡಿಸೈಡ್ ಮಾಡಕ್ ಆಗಲ್ಲ, ಮಗು ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು. ನಾವು ಒಂದ್ 10 ವರ್ಷ 15 ವರ್ಷದಿಂದ ಫಾಲೋ ಮಾಡ್ತಾ ಇದೀವಿ ಅವರನ್ನ, ಅವ್ರು ಹೇಳಿದ್ದಾರೆ ಇಂಥ ದಿನ ಒಳ್ಳೇದು ಇಂಥ ಟೈಮೇ ಒಳ್ಳೇದು ಅಂತ ಹೇಳಿರ್ತಾರೆ. ಸೊ ಇದೇ ಟೈಮಿಂಗ್ ಮಾಡ್ಕೊಳ್ಳಿ, ಅದು ಒಂದು 10 ನಿಮಿಷ ಅಂತಾನು ಕೆಲವರು ಸ್ಪೆಸಿಫೈ ಮಾಡ್ತಾರೆ, 7:10 to 7:20 ಡೆಲಿವರಿ ಮಾಡ್ಕೊಟ್ಬಿಡಿ ಅಂತ. ಸೊ ಇದು ಒಂದೇನಂದ್ರೆ ಹಂಗೆಲ್ಲ ಕೇಳುವಾಗ ನಾವು ಫಸ್ಟ್ ಒಂದು ಭಯ ಇದೆಯಾ ಅಂತ ನೋಡ್ತೀವಿ, ಎರಡನೇದು ಮಗು ಅಷ್ಟು ಮೆಚುರಿಟಿ ಬಂದಿದೆಯಾ ಅವ್ರು ಕೇಳೋ ಅಂತ ಟೈಮಿಗೆ ಮಾಡೋ ಅಷ್ಟು. ಯಾಕಂದ್ರೆ ಈಗ ನಾವು ಡೆಲಿವರಿ ಡೇಟ್ ಕೊಡೋದು 40 weeks, ಅಂದ್ರೆ 40 ವಾರ ಕಂಪ್ಲೀಟ್ ಆಗಿರ್ಬೇಕು. ಸೊ ಅದನ್ನ ನಾವು ಡೆಲಿವರಿ ಡೇಟ್ ಅಂತ ಕೊಟ್ಟಿರ್ತೀವಿ. ಈ ತರ ಸಿಸೇರಿಯನ್ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಟ್ ಲೀಸ್ಟ್ 39 ವಾರ ಆಗಿರ್ಬೇಕು, ಮಿನಿಮಮ್ 38 ವಾರ ಆಗಿರ್ಬೇಕು, ಬಟ್ 39 ವಾರ ಆಗಿದ್ರು ತುಂಬಾನೇ ಒಳ್ಳೇದು. ಮತ್ತೆ ಅವ್ರಿಗೆ ಸಿಸೇರಿಯನ್ ಅಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಸೇಫ್ ಆಪ್ಷನ್ ಅಂತ ಅನ್ಕೊಂಡಿರ್ತಾರೆ ಕೆಲವೊಂದ್ ಸಮಯ ಪೇಷಂಟ್ಸ್, ಬಟ್ ಅದು ಹಾಗೇನಿಲ್ಲ. ಸಿಸೇರಿಯನ್ ಅನ್ನೋದು ಬೇಬಿನ ಅಂದ್ರೆ ಮಗುನ ತುಂಬಾ ಫಾಸ್ಟ್ ಆಗಿ ಬೇಗ ಡೆಲಿವರಿ ಮಾಡ್ಬೋದು, ಬಟ್ ಅದು ಸೇಫೆಸ್ಟ್ ಆಪ್ಷನ್ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸಿಸೇರಿಯನ್ ಅಂದ್ರೆ ಅದು ಒಂದು ಶಸ್ತ್ರಚಿಕಿತ್ಸೆ, ಅದಕ್ಕೆ ಅದರದೇ ಆದಂತ ಕಾಂಪ್ಲಿಕೇಶನ್ಸ್ ಇರತ್ತೆ.
7: ತುಂಬಾ ಧನ್ಯವಾದಗಳು ಇಷ್ಟೊತ್ತು ಸಿ ಸೆಕ್ಷನ್ ಅದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಮತ್ತೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ಸಮಯಕ್ಕೆ ಸಿ ಸೆಕ್ಷನ್ ಅದ್ರ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ.
8: ಥ್ಯಾಂಕ್ ಯು.
7: ಧನ್ಯವಾದ.
6: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಗುರು ಥಿಯೇಟರ್ ಹಿಂಭಾಗ ಬಿಎಂ ರೋಡ್ ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಹೆರಿಗೆ ಸೌಲಭ್ಯ ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
4: ಇದುವರೆಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಸಿಜೇರಿಯನ್ ಅಥವಾ ಸಿ ಸೆಕ್ಷನ್ ಈ ಕುರಿತು ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರಿಂದ ಮಾಹಿತಿ ಮೂಡಿಬಂತು. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
5: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
9: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
10: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸವಿಗಾನ ಕೇಳಿ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ವಿಚಾರಣೆ ಪ್ರಾರಂಭವಾಯಿತು. ಸರ್ಕಾರದ ವಕೀಲರು, ಮ್ಯಾಜಿಸ್ಟ್ರೇಟರು ಮತ್ತು ಇತರ ಅಧಿಕಾರಿಗಳೆಲ್ಲ ಯೋಚನೆಯಿಂದ ದಿಕ್ಕು ತೋಚದವರಾಗಿದ್ದರು. ತಾವು ಏನು ಮಾಡಬೇಕು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಸರ್ಕಾರಿ ವಕೀಲರು ಮೊಕದ್ದಮೆಯನ್ನು ಮುಂದೂಡಬೇಕೆಂದು ಮ್ಯಾಜಿಸ್ಟ್ರೇಟರನ್ನ ಒತ್ತಾಯಪಡಿಸುತ್ತಿದ್ದರು. ಆದರೆ ನಾನು ಮಧ್ಯೆ ಬಾಯಿಯಾರ ಸರ್ಕಾರ ನನ್ನ ಮೇಲೆ ಜಾರಿ ಮಾಡಿದ್ದ ಅಪ್ಪಣೆಯನ್ನ ತಿರಸ್ಕರಿಸಿದಂತೆ ತೋರುವ ಈ ಗಂಭೀರವಾದ ಹೆಜ್ಜೆಯನ್ನ ನಾನು ಏಕೆ ಇಟ್ಟೆ ಎಂಬುದನ್ನ ವಿವರಿಸುವ ಹೇಳಿಕೆಯನ್ನ ನ್ಯಾಯಸ್ಥಾನದ ಅಪ್ಪಣೆಯನ್ನು ಇರುವಂತಹ ಭಿನ್ನಾಭಿಪ್ರಾಯದ ಪ್ರಶ್ನೆ ಎಂಬುದು ನನ್ನ ನಮ್ರವಾದ ಅಭಿಪ್ರಾಯ. ನಾನು ಈ ಪ್ರಾಂತಕ್ಕೆ ಬಂದಿರುವುದು ಜನೋಪಕಾರವನ್ನು, ರಾಷ್ಟ್ರ ಸೇವೆಯನ್ನು ಮಾಡುವುದಕ್ಕಾಗಿ. ನಾನು ಹೀಗೆ ಮಾಡಿರುವುದು ರೈತರ ಒತ್ತಾಯಪೂರ್ವಕ ಪ್ರಾರ್ಥನೆಯಂತೆ. ನೀಲಿಯ ಜಮೀನ್ದಾರರು ತಮ್ಮೊಂದಿಗೆ ನ್ಯಾಯವಾಗಿ ನಡೆಯುತ್ತಿಲ್ಲವೆಂಬುದು ರೈತರ ಸ್ಪಷ್ಟವಾದ ವಾದ. ಪ್ರಶ್ನೆಯನ್ನು ಸರಿಯಾಗಿ ವ್ಯಾಸಂಗ ಮಾಡದೆ ಯಾವ ಸಹಾಯವನ್ನು ಮಾಡುವುದು ನನ್ನಿಂದ ಸಾಧ್ಯ ಇರಲಿಲ್ಲ. ಆದ್ದರಿಂದ ನಾನು ಪ್ರಶ್ನೆಯನ್ನು ಅಧ್ಯಯನ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ಈ ಕಾರ್ಯದಲ್ಲಿ ಸಾಧ್ಯವಾದರೆ ಜಮೀನುದಾರರ ಮತ್ತು ಸ್ಥಳದ ಅಧಿಕಾರಿಗಳ ಸಹಾಯವನ್ನು ಪಡೆಯುವುದು ನನ್ನ ಉದ್ದೇಶವಾಗಿದೆ. ನನಗೆ ಮತ್ತಾವುದು ಬೇರೆ ಉದ್ದೇಶವಿಲ್ಲ. ನಾನು ಇಲ್ಲಿಗೆ ಬಂದಿರುವುದರಿಂದ ಸಾರ್ವಜನಿಕ ಶಾಂತಿ ಭಂಗವಾಗುತ್ತದೆ ಮತ್ತು ಪ್ರಾಣಹಾನಿಯಾಗುತ್ತದೆ ಎಂಬುದನ್ನು ನಾನು ನಂಬುವುದಿಲ್ಲ. ಇಂತಹ ವಿಷಯದಲ್ಲಿ ನನಗೆ ತಕ್ಕಮಟ್ಟಿನ ಅನುಭವ ಇದೆ ಎಂದು ಹೇಳಿಕೊಳ್ಳುತ್ತೇನೆ. ಆದರೆ ಸರ್ಕಾರದವರು ಬೇರೆ ರೀತಿಯಾಗಿ ಯೋಚಿಸುತ್ತಿದ್ದಾರೆ. ಅವರ ಕಷ್ಟ ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ತಮಗೆ ಬಂದಂತಹ ಸುದ್ದಿಗಳ ಆಧಾರದ ಮೇಲೆ ಅವರು ಕಾರ್ಯವನ್ನು ಮಾಡಬಲ್ಲರು ಎಂಬುದು ನನಗೆ ಅರ್ಥವಾಗುತ್ತದೆ. ಕಾನೂನಿಗೆ ಅನುಸಾರವಾಗಿ ನಡೆಯುವ ನನ್ನ ಮನಸ್ಸಿನ ಮೊದಲ ಪ್ರವೃತ್ತಿ ನನ್ನ ಮೇಲೆ ಜಾರಿಯಾದ ಅಪ್ಪಣೆಯನ್ನು ಪಾಲಿಸಬೇಕು ಎಂಬುದು. ಆದರೆ ಯಾರಿಗೋಸ್ಕರವಾಗಿ ನಾನು ಇಲ್ಲಿ ಬಂದಿದ್ದೇನೆಯೋ ಅವರ ವಿಷಯದಲ್ಲಿ ಕರ್ತವ್ಯ ಭ್ರಷ್ಟನಾಗದೆ ಹೀಗೆ ಮಾಡುವುದು ನನ್ನಿಂದ ಸಾಧ್ಯವಿರಲಿಲ್ಲ. ಅವರ ಜೊತೆಯಲ್ಲೇ ಇದ್ದುಕೊಂಡು ಅವರ ಸೇವೆಯನ್ನು ಮಾಡುವುದು ಸಾಧ್ಯವೆಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನಾನು ಸ್ವಂತ ಇಚ್ಛೆಯಿಂದ ಹಿಂದೆಗೆಯುವುದು ಸಾಧ್ಯವಿಲ್ಲ. ಭಾರತದ ಸಾರ್ವಜನಿಕ ಜೀವನದಲ್ಲಿ ನನ್ನಂತಹ ಸ್ಥಾನವನ್ನು ಹೊಂದಿರುವವನು ಸರಿಯಾದ ಮೇಲ್ಪಂಕ್ತಿಯನ್ನು ಹಾಕಬೇಕು ಎಂಬುದು ನನಗೆ ಚೆನ್ನಾಗಿ ಅರಿವಾಗಿದೆ. ನಾವಿಂದು ಬಹಳ ತೊಡಕಾದ ರಾಜಕೀಯ ಸಂವಿಧಾನದ ಅಡಿಯಲ್ಲಿ ಬಾಳುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಆತ್ಮಗೌರವವುಳ್ಳ ನನ್ನನ್ನು ಎದುರಿಸುತ್ತಿರುವ ಪ್ರಶ್ನೆಗೆ ಉತ್ತರವಾಗಿ ನಾನು ಅನುಸರಿಸಲು ತೀರ್ಮಾನಿಸಿರುವುದೇ ನಿರುಪಾಯವಾದ ಮತ್ತು ಮಾನಮಾರ್ಗವಾದ ಮಾರ್ಗ. ಪ್ರತಿಭಟಿಸದೆ ಆಜ್ಞೆಯ ಉಲ್ಲಂಘನೆಯ ಶಿಕ್ಷೆಗೆ ಒಳಗಾಗುವುದು. ನನಗೆ ಕೊಡಬೇಕಾದ ದಂಡನೆಯನ್ನು ಯಾವ ರೀತಿ

ಎಲ್ಲಾದರೂ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದಲ್ಲ ಈ ಹೇಳಿಕೆಯನ್ನು ನಾನು ಕೊಟ್ಟಿರುವುದು. ಆದರೆ ನನ್ನ ಮೇಲೆ ಜಾರಿ ಮಾಡಿದ ಆಜ್ಞೆಯನ್ನು ಉಲ್ಲಂಘಿಸಿರುವುದು ಕಾನೂನಿನಲ್ಲಿ ನನಗೆ ಗೌರವವಿಲ್ಲವೆಂದಲ್ಲ. ಇದಕ್ಕಿಂತ ದೊಡ್ಡ ಕಾನೂನನ್ನು, ಅಂದರೆ ನಮ್ಮ ಅಂತರಾತ್ಮದ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿಯೇ ಎಂಬುದನ್ನು ತೋರಿಸುವುದಕ್ಕಾಗಿ ಮೊಕದ್ದಮೆಯನ್ನು ಮುಂದೂಡಲು ಅವಕಾಶವೇ ಇರಲಿಲ್ಲ. ಆದರೆ ಮ್ಯಾಜಿಸ್ಟ್ರೇಟರು ಮತ್ತು ಸರ್ಕಾರಿ ವಕೀಲರು ಈ ಅನಿರೀಕ್ಷಿತ ಪರಿಸ್ಥಿತಿಗೆ ಒಳಗಾದ್ದರಿಂದ ಮ್ಯಾಜಿಸ್ಟ್ರೇಟರು ತೀರ್ಪನ್ನು ಮುಂದಕ್ಕೆ ಹಾಕಿದರು. ಈ ಮಧ್ಯೆ ನಾನು ವೈಸ್ರಾಯಿ ಅವರಿಗೂ, ಪಾಟ್ನಾ ಮಿತ್ರರಿಗೂ ಮತ್ತು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರಿಗೂ ಎಲ್ಲ ವಿಷಯಗಳನ್ನು ತಾರಿನ ಮೂಲಕ ತಿಳಿಸಿದ್ದೆ. ನಾನು ತೀರ್ಪನ್ನು ಅಂಗೀಕರಿಸಲು ನ್ಯಾಯಸ್ಥಾನದಲ್ಲಿ ಹಾಜರಾಗುವುದಕ್ಕೆ ಮುಂಚಿತವಾಗಿಯೇ ಮ್ಯಾಜಿಸ್ಟ್ರೇಟರು ನನಗೆ ಒಂದು ಪತ್ರವನ್ನು ಕಳುಹಿಸಿ ಲೆಫ್ಟಿನೆಂಟ್ ಗವರ್ನರ್ ಅವರು ನನ್ನ ಮೇಲೆ ಹೂಡಿದ್ದ ಮೊಕದ್ದಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಅಪ್ಪಣೆ ಮಾಡಿರುವುದಾಗಿ ಹೇಳಿದರು. ಕಲೆಕ್ಟರ್ ಸಹ ನೀವು ಮಾಡಬೇಕೆಂದಿರುವ ವಿಚಾರಣೆಯನ್ನು ನೀವು ನಡೆಸಬಹುದು ಎಂದು ಬರೆದರು. ಇಷ್ಟು ಬೇಗ ಇಂತಹ ಒಳ್ಳೆಯ ಪರಿಣಾಮ ಒದಗುವುದೆಂದು ನಾವು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಕಲೆಕ್ಟರ್ ಮಿಸ್ಟರ್ ಹೆಕಾಕರನ್ನು ಹೋಗಿ ಕಂಡೆ. ಅವರು ನ್ಯಾಯನಿಷ್ಠರಾದ ಒಳ್ಳೆಯವರಂತೆ ಕಂಡರು. ನನಗೆ ನೋಡಬೇಕೆನಿಸಿದ ಕಾಗದ ಪತ್ರಗಳನ್ನು ನಾನು ನೋಡಬಹುದು, ನನಗೆ ಬೇಕಾದಾಗ ಅವರ ಭೇಟಿಯನ್ನು ಮಾಡಬಹುದು ಎಂದು ಅವರು ನನಗೆ ತಿಳಿಸಿದರು. ಹೀಗೆ ದೇಶಕ್ಕೆ ಸವಿನಯ ಕಾಯ್ದೆ ಭಂಗದಲ್ಲಿ ಪ್ರಥಮ ಪಾಠ ದೊರಕಿತು. ಸ್ಥಳದಲ್ಲಿಯೂ ಪತ್ರಿಕೆಗಳಲ್ಲಿಯೂ ವಿಷಯ ಯಥೇಚ್ಛವಾಗಿ ಚರ್ಚಿಸಲ್ಪಟ್ಟಿತು. ನನ್ನ ಕಾರ್ಯಕ್ಕೆ ಅನಿರೀಕ್ಷಿತವಾದ ಪ್ರಚಾರ ದೊರೆಯಿತು. ನಾನು ಮಾಡಬೇಕಾಗಿದ್ದ ವಿಚಾರಣೆಗೆ ಸರ್ಕಾರ ನಿಷ್ಪಕ್ಷಪಾತವಾಗಿರುವುದು ಅವಶ್ಯಕವಾಗಿತ್ತು. ಆದರೆ ವಿಚಾರಣೆಗೆ ಪತ್ರಿಕೆಗಳ ವರದಿ ಅಥವಾ ಸಂಪಾದಕೀಯ ಲೇಖನಗಳ ಅವಶ್ಯಕತೆ ಇರಲಿಲ್ಲ. ಚಂಪಾರಣ್ಯದ ಪರಿಸ್ಥಿತಿ ಅತ್ಯಂತ ಸೂಕ್ಷ್ಮವೂ ಕ್ಲಿಷ್ಟವೂ ಆಗಿತ್ತು. ಅತಿ ಉತ್ಸಾಹದ ಟೀಕೆ ಅಥವಾ ತುಂಬಾ ವರ್ಣರಂಜಿತ ಅತಿಶಯೋಕ್ತಿ ನಾನು ಪ್ರವೃತ್ತನಾಗಿದ್ದ ಕಾರ್ಯಕ್ಕೆ ಸುಲಭವಾಗಿ ಹಾನಿಯನ್ನು ಉಂಟು ಮಾಡಬಹುದಾಗಿತ್ತು. ಆದ್ದರಿಂದ ನಾನು ಮುಖ್ಯವಾದ ಪತ್ರಿಕೆಗಳ ಸಂಪಾದಕರಿಗೆ ನಿಮ್ಮ ವರದಿಗಾರರನ್ನು ಕಳುಹಿಸುವ ಶ್ರಮವನ್ನು ವಹಿಸಬೇಡಿ, ಪ್ರಕಟಣೆಗೆ ಯಾವುದು ಅವಶ್ಯಕವೋ ಅದನ್ನು ನಾನೇ ನಿಮಗೆ ಕಳುಹಿಸುತ್ತೇನೆ, ನಿಮಗೆ ವಿಷಯವನ್ನು ತಿಳಿಸುತ್ತೇನೆ ಎಂದು ಬರೆದೆ. ಅಲ್ಲಿ ನಾನು ನಿಲ್ಲುವುದಕ್ಕೆ ಸರ್ಕಾರ ಒಪ್ಪಿದ್ದು ಜಮೀನ್ದಾರರಿಗೆ ಅಸಮಾಧಾನವನ್ನು ಉಂಟುಮಾಡಿತ್ತು ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅಧಿಕಾರಿಗಳಿಗೂ ಸಹ ಬಹಿರಂಗವಾಗಿ ಏನನ್ನೂ ಹೇಳಲು ಸಾಧ್ಯವಿಲ್ಲವಾದರೂ ಇದು ಅವರಿಗೆ ಇಷ್ಟ ಇರಲಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಆದ್ದರಿಂದ ಸರಿಯಲ್ಲದ ಅಥವಾ ತಪ್ಪು ಅಭಿಪ್ರಾಯ ಕೊಡುವಂತಹ ವರದಿಗಳು ಪ್ರಕಟವಾದಲ್ಲಿ ಅವರ ಕೋಪ ಇನ್ನೂ ಹೆಚ್ಚಾಗಿ ಪಿತ್ತ ಕೆರಳುತ್ತಿತ್ತು. ಆ ಕೋಪ ನನ್ನ ಮೇಲೆ ಬೀಳುವ ಬದಲು ಏನೂ ಅರಿಯದ ಭಯಸ್ಥ ರೈತರ ಮೇಲೆ ಬಿದ್ದು ಆ ವಿಷಯದಲ್ಲಿ ನಾನು ಮಾಡುತ್ತಿದ್ದ ಸತ್ಯಾನ್ವೇಷಣೆಗೆ ದೊಡ್ಡ ಅಡಚಣೆಯೇ ಆಗುತ್ತಿತ್ತು. ಈ ಎಲ್ಲ ಎಚ್ಚರಿಕೆಯನ್ನು ನಾನು ವಹಿಸಿದ್ದರೂ ಜಮೀನ್ದಾರರು ನನಗೆ ವಿರೋಧವಾಗಿ ಒಂದು ವಿಷಪೂರಿತ ಚಳವಳಿಯನ್ನು ಹೂಡಿದರು. ನನ್ನ ಬಗ್ಗೆ ಹಾಗೂ ನನ್ನ ಸಂಗಡಿಗರ ಬಗ್ಗೆ ಪತ್ರಿಕೆಗಳಲ್ಲಿ ಬಗೆ ಬಗೆಯ ಸುಳ್ಳುಗಳು ಪ್ರಕಟವಾದವು. ಆದರೆ ನನ್ನ ವಿಶೇಷವಾದ ಜಾಗರೂಕತೆ, ಅತ್ಯಂತ ಸಣ್ಣ ವಿಷಯದಲ್ಲಿಯೂ ಸತ್ಯವನ್ನೇ ಹೇಳಬೇಕೆಂಬ ನನ್ನ ಒತ್ತಾಯ, ಇವು ಅವರ ಕತ್ತಿಯನ್ನ ಅವರತ್ತಲೇ ತಿರುಗಿಸಿದವು. ಬ್ರಿಜ್ ಕಿಶೋರ್ ಬಾಬುವರ ಮುಖಕ್ಕೆ ಮಸಿ ಬಳಿಯಲು ತೋಟಗಾರರು ತಮ್ಮ ಪ್ರಯತ್ನಗಳನ್ನೆಲ್ಲ ಮಾಡಿದ್ದರು. ಆದರೆ ಅವರ ಮುಖಕ್ಕೆ ತೋಟಗಾರರು ಮಣ್ಣನ್ನು ಎರಚಿದಷ್ಟು ಬಾಬು ಅವರಿಗೆ ಜನಮನ್ನಣೆ ಏರುತ್ತಾ ಹೋಯಿತು. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇತರ ಪ್ರಾಂತಗಳಿಂದ ಮುಖಂಡರನ್ನು ಆಹ್ವಾನಿಸುವುದು ಉಚಿತವೆಂದು ನಾನು ಭಾವಿಸಲಿಲ್ಲ. ಪಂಡಿತ್ ಮಾಳವೀಯ ಅವರು ನಾನು ಅಲ್ಲಿಗೆ ಬರುವ ಅವಶ್ಯಕತೆ ಇದ್ದರೆ ತಿಳಿಸಿದರೆ ಸಾಕು, ನಾನು ಬರುತ್ತೇನೆ ಎಂದು ಆಶ್ವಾಸನೆ ಕೊಟ್ಟರು. ಆದರೆ ನಾನು ಅವರಿಗೆ ತೊಂದರೆ ಕೊಡಲಿಲ್ಲ. ಹೋರಾಟ ರಾಜಕೀಯ ಸ್ವರೂಪವನ್ನು ಪಡೆಯುವುದನ್ನು ನಾನು ಹೀಗೆ ತಪ್ಪಿಸಿದೆ. ಮುಖಂಡರಿಗೂ ಮತ್ತು ಮುಖ್ಯವಾದ ವೃತ್ತಪತ್ರಿಕೆಗಳಿಗೂ ಆಗಾಗ ನಮ್ಮ ಕಾರ್ಯದ ವರದಿಗಳನ್ನು ಕಳುಹಿಸುತ್ತಿದ್ದೆ. ಅದು ಪ್ರಚಾರಕ್ಕಾಗಿ ಅಲ್ಲ, ವಿಷಯಗಳನ್ನು ತಿಳಿಸುವುದಕ್ಕಾಗಿ. ಕೊನೆಯ ಗುರಿ ರಾಜಕೀಯವಾಗಿದ್ದರೂ ನಾವು ಯಾವುದಕ್ಕಾಗಿ ಹೋರಾಡುತ್ತೇವೆಯೋ ಆ ಕಾರ್ಯ ರಾಜಕೀಯವಲ್ಲದಿರುವಾಗ ಅದಕ್ಕೆ ರಾಜಕೀಯ ಸ್ವರೂಪವನ್ನು ಕೊಡುವುದರಿಂದ ಅದು ಕೆಡುತ್ತದೆ. ಅದನ್ನು ನಿಜಸ್ವರೂಪದ ಮಿತಿಯಲ್ಲಿ ಇರಿಸುವುದು ಲಾಭವಾಗುವುದೆಂದು ನಾನು ಕಂಡುಕೊಂಡಿದ್ದೆ. ಯಾವ ಕ್ಷೇತ್ರದಲ್ಲಾದರೂ ಸರಿಯೇ
ಜನತೆಯ ಸೇವೆಯನ್ನು ನಿಷ್ಕಾಮವಾಗಿ ಮಾಡಿದರೆ ಕೊನೆಯಲ್ಲಿ ದೇಶದ ರಾಜಕೀಯಕ್ಕೆ ಸಹಾಯವಾಗುವುದು ಎಂಬುದನ್ನು ಚಂಪಾರಣ್ಯ ಹೋರಾಟ ಸಿದ್ಧ ಮಾಡಿ ತೋರಿತು.

0: ಆಕಾಶವಾಣಿ ಹಾಸನ ಎಫ್ಎಂ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
0: ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ನಮೋ ನಮೋ ದೇವಿ. ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿಗೀತೆ, ಹಾಡಿದ್ದಾರೆ ಎಸ್ ಜಾನಕಿ.

0: ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
5: ಆದ್ರೆ ಜುಮ್ಕಿ
4: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
6: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
7: ಇದುವರೆಗೆ ಜ್ಞಾನದೀವಿಗೆ
8: ರಸಪ್ರಶ್ನೆಗಳ ನೇರ ಪ್ರಸಾರ ಮೂಡಿಬಂತು.

ಚಿತ್ರ ಚೈತ್ರ ಸಂಯೋಜಿತ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಬಾನುಲಿ ಗೆಳತಿ ಮೋಹನಾಕ್ಷಿಯಿಂದ ಶ್ರೋತೃಗಳೇ, ಭಾರತೀಯ ಚಿತ್ರರಂಗದಲ್ಲಿ ಕೆಲವು ಕಲಾವಿದರು ಕೇವಲ ತಮ್ಮ ಸೌಂದರ್ಯದಿಂದಲ್ಲ, ತಮ್ಮ ಅದ್ಭುತ ಅಭಿನಯದಿಂದ ಜನರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿತಾರೆ ಅಂತಾನೆ ಹೇಳ್ಬೋದು. ಅಂತಹ ಅಪರೂಪದ ನಟಿಯರಲ್ಲಿ ಸರಿತಾ ಅವರ ಹೆಸರು ಕೂಡ ಪ್ರಮುಖವಾಗಿದೆ. ದಕ್ಷಿಣ ಭಾರತದ ನಾಲ್ಕು ಪ್ರಮುಖ ಚಿತ್ರರಂಗಗಳಾದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಚಿತ್ರರಂಗಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಅಭಿನಯದ ಮೂಲಕ ಖ್ಯಾತಿ ಗಳಿಸಿದ ಸರಿತಾ ಅವರು ಒಂದು ಕಾಲದಲ್ಲಿ ಮಹಿಳಾ ಪ್ರಧಾನ ಪಾತ್ರಗಳಿಗೆ ಪರ್ಯಾಯವಾಗಿ ಕಾಣಿಸಿಕೊಂಡಿದ್ದರು. ಅವರು ಕೇವಲ ಜನಪ್ರಿಯ ನಟಿಯಲ್ಲ, ಪಾತ್ರದ ಆಳವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಜೀವ ತುಂಬುವ ಕಲಾವಿದೆಯಾಗಿ ಹೆಸರುವಾಸಿಯಾಗಿದ್ದಾರೆ. ಅವರ ಒಂದೊಂದು ಚಿತ್ರವೂ ಕೂಡ ಅವರ ಅಭಿನಯವನ್ನ ಕಣ್ಮುಂದೆ ತಂದುಕೊಂಡ್ರೆ ನಿಜಕ್ಕೂ ನಿಜಕ್ಕೂ ಖುಷಿಯಾಗುತ್ತೆ. ಒಂದಕ್ಕಿಂತ ಒಂದು ಡಿಸಿ ಪಾತ್ರದಲ್ಲಾಗಿರ್ಬೋದು, ಒಂದು ಮುಗ್ಧ ಹಳ್ಳಿಯ ಹೆಣ್ಣು ಮಗಳನ್ನ ಒಂದು ಪಾತ್ರ ಆಗಿರ್ಬೋದು, ಇನ್ನು ಹೇಳಬೇಕು ಅಂದ್ರೆ ಒಂದು ವತ್ಸಲ ಅಂತ ಒಂದು ಪಾತ್ರ ಬರುತ್ತೆ ಹೊಸ ಬೆಳಕು ಚಿತ್ರದಲ್ಲಿ, ಅದು ಕೂಡ ಅಷ್ಟೇನೆ. ಅವೆಲ್ಲ ಕಣ್ಮುಂದೆ ಬಂದಾಗ ಎಷ್ಟು ಮನೋಜ್ಞ ಅಭಿನಯ ಸರಿತಾ ಅವರದು ಅನಿಸುತ್ತೆ. ಈಗ ಒಂದು ಗೀತೆಯನ್ನ ಕೇಳ್ಕೊಂಬರೋಣ. ಹೊಸ ಬೆಳಕು ಚಿತ್ರದಿಂದ, ತೆರೆದಿದೆ ಮನೆ ಓಬಾ ಅತಿಥಿ.

ಹೊಸಬಿಳುಕು ಚಿತ್ರದ ಈ ಗೀತೆಯನ್ನು ಹಾಡಿರುವ ಗಾಯಕಿಯರು ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಕುವೆಂಪು ಅವರು ರಚಿಸಿರುವ ಈ ಗೀತೆಯನ್ನು ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಶ್ರೋತೃಗಳೇ, ಹೊಸತಾನದ ಹೊಸ ಗಾನದ ರಸಜೀವವ ತಾತ, ಎಷ್ಟು ಸುಂದರ ಸಾಲುಗಳು! ಕಣ್ಮನ ಸೂರೆಗೊಳ್ಳುವ ಇಂತಹ ಸ್ವರ ಮಾಧುರ್ಯ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಒಂದರಲ್ಲೇ ಸಾಧ್ಯ ಅಂತ ಹೇಳ್ಬೋದು. ಎಷ್ಟು ಸೊಗಸಾದ ಗೀತೆಗಳನ್ನು ನಾವು ಎವರ್ಗ್ರೀನ್ ಗೀತೆಗಳಂದ್ರೂ ಕೇಳ್ತಾ ಇದ್ರೆ ಕೇಳ್ತಾನೇ ಇರೋಣ ಅನಿಸುತ್ತೆ. ಈ ಹೊಸ ಬೆಳಕು 1982 ವಾಣಿಯವರ ಕಾದಂಬರಿ ಆಧಾರಿತ ಒಂದು ಚಿತ್ರವಾಗಿದ್ದು ದೊರೆ ಭಗವಾನ್ ಸಂಗೀತ ನಿರ್ದೇಶನ ಮಾಡಿದ್ರು. 26 ವಾರ ಪ್ರದರ್ಶನ ಕಂಡ ಸಂಗೀತಮಯ ಬ್ಲಾಕ್ ಬಸ್ಟರ್ ಇದು. ವತ್ಸಲ ಪಾತ್ರಕ್ಕೆ ನಟಿ ಸರಿತಾ ಅವರಿಗೆ ಫಿಲ್ಮ್ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಲಭಿಸಿತು. ಇದೇ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ನೀನಾದೇ ಬಾಳಿಗೆ ಜ್ಯೋತಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರು ಈ ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಶ್ರೋತೃಗಳೇ, ಸರಿತಾ ಅವರು ನಾಯಕಿ ಪ್ರಧಾನ ಪಾತ್ರಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ರು. ಎರಡು ರೇಖೆಗಳು, ಇದರಲ್ಲಿ ಕಲೆಕ್ಟರ್ ಜಾನಕಿಯಾಗಿ ಜಿಲ್ಲಾಧಿಕಾರಿಯ ಪಾತ್ರ ತುಂಬಾ ಸೊಗಸಾಗಿ ಮೂಡಿಬಂದಿತ್ತು. ಇನ್ನು ಕೆರಳಿದ ಸಿಂಹ, ಚಲಿಸುವ ಮೂಡುಗಳು, ಈ ಚಿತ್ರಗಳಲ್ಲಿ ವಕೀಲೆಯ ಒಂದು ಪಾತ್ರವನ್ನು ಅವರು ಅಭಿನಯಿಸಿದರು. ವಿಮರ್ಶಕರ ಮೆಚ್ಚುಗೆಗೆ ಭರ್ಜರಿಯಾಗಿ ಅವರು ಯಶಸ್ಸನ್ನು ಗಳಿಸಿದರು. ಈಗ ಎರಡು ರೇಖೆಗಳು ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಗಂಗೆಯ ಕರೆಯಲಿ.

ಶ್ರೋತೃಗಳೇ, ಸರಿತಾ ಅವರ ಮೂಲ ಹೆಸರು ಅಭಿಲಾಷ. ನಿರ್ದೇಶಕ ಕೆ ಬಾಲಚಂದ್ರ ಅವರು ಸರಿತಾ ಎಂದು ಮರುನಾಮಕರಣವನ್ನು ಮಾಡಿದರು. ಸರಿತಾ ಅವರು 1960 ಜೂನ್ 7 ಆಂಧ್ರಪ್ರದೇಶದಲ್ಲಿ ಜನಿಸಿದರು. ಇನ್ನು ಹೇಳಬೇಕು ಅಂದರೆ, ಸರಿತಾ ಅವರ ಚಿತ್ರರಂಗದ ಪಯಣಕ್ಕೆ ಮಹತ್ವದ ತಿರುವು ನೀಡಿದವರು ಅಂದರೆ ಖ್ಯಾತ ನಿರ್ದೇಶಕ ಕೆ ಬಾಲಚಂದ್ರ ಅವರು. ಇವರ ನಿರ್ದೇಶನದಲ್ಲಿ ತೆಲುಗು ಚಿತ್ರ ಮರೋ ಚರಿತ್ರ, ಸರಿತಾ ಅವರ ವೃತ್ತಿ ಜೀವನದ ಆರಂಭಿಕ ಹಂತದಲ್ಲಿ ದೊಡ್ಡ ಹೆಸರನ್ನು ತಂದುಕೊಟ್ಟ ಚಿತ್ರ ಇದಾಗಿತ್ತು. ಈ ಚಿತ್ರದಲ್ಲಿ ಅವರೊಂದಿಗೆ ನಟಿಸಿದವರು ಕಮಲ್ ಹಾಸನ್. ಈ ಪ್ರೀತಿ, ಭಾಷಾ ಭಿನ್ನತೆ, ಕುಟುಂಬದ ವಿರೋಧ ಮತ್ತು ಮಾನವೀಯ ಭಾವನೆಗಳ ಸುತ್ತ ಹೆಣದ ಈ ಕತೆ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲದೆ ಭಾರತದ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದು ಚಿತ್ರೀಕರಣ ಆಯಿತು. ಕಮಲಹಾಸನ್ ಅವರ ಪ್ರಬಲ ಅಭಿನಯದ ನಡುವೆ ಕೂಡ ಸರಿತಾ ಅವರು ತಮ್ಮದೇ ಆದ ಛಾಪು ಮೂಡಿಸಿದರು. ಈ ಚಿತ್ರದ ಯಶಸ್ಸು ಅವರ ಪ್ರತಿಭೆಯನ್ನ ಚಿತ್ರರಂಗಕ್ಕೆ ಪರಿಚಯಿಸಿತು. ಈಗ ಚಲಿಸುವ ಮೋಡಗಳು ಚಿತ್ರದಿಂದ ಒಂದು ಗೀತೆ, ಸೂಪರ್ ಹಿಟ್ ಗೀತೆ ಇದು. ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಸ್ವರದಲ್ಲಿದೆ.

ಶ್ರೋತೃಗಳೇ, ಹೊಸ ಬೆಳಕು ಚಿತ್ರ ಕನ್ನಡ ಚಿತ್ರ ಜೀವನದ ಪ್ರಮುಖ ಚಿತ್ರಗಳಲ್ಲಿ ಒಂದು ಅಂತಾನೆ ಹೇಳಬಹುದು ಸರಿತಾ ಅವರಿಗೆ. ಈ ಚಿತ್ರ ಕುಟುಂಬದ ಸಂಬಂಧಗಳು, ಪ್ರೀತಿ, ಜವಾಬ್ದಾರಿ, ತ್ಯಾಗದ ಸುತ್ತ ಹೆಣದ ಕಥೆಯನ್ನ ಹೊಂದಿತ್ತು. ಡಾ ರಾಜ್ಕುಮಾರ್ ಅವರ ಸರಳ ಹಾಗೂ ಗಂಭೀರ ಅಭಿನಯಕ್ಕೆ ಸಮನಾಗಿ ಸರಿತಾ ಅವರು ಕೂಡ ಗೋಳು ಹೊಯ್ದುಕೊಳ್ಳುವ ಅತ್ತೆ ಮಗಳ ಪಾತ್ರದಲ್ಲಿ ಮಿಂಚಿದ್ದಾರೆ ಅಂತಾನೆ ಹೇಳಬಹುದು. ಈ ಚಿತ್ರದ ಯಶಸ್ಸು ಕನ್ನಡ ಚಿತ್ರರಂಗದಲ್ಲಿಯೂ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಡ್ತು.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳಿಸ್ತಾ ಇದ್ದೇವೆ. ಮುಗಿಲ ಮಲ್ಲಿಗೆ, ಮೌನ ಗೀತೆ ಚಿತ್ರಗಳಲ್ಲಿಯೂ ಕೂಡ ಅವರದು ಒಂದು ಗಮನಾರ್ಹ ಅಭಿನಯವನ್ನ ನಾವು ನೋಡಬಹುದು. ಇನ್ನು ತಪ್ಪಿದ ತಾಳ, ಈ ಚಿತ್ರಗಳು ಮಹಿಳೆಯ ಭಾವನಾತ್ಮಕ ಜಗತ್ತು, ಕುಟುಂಬದ ಸಂಬಂಧಗಳು, ಜೀವನದ ಒಂದು ಸಂಕೀರ್ಣತೆ ಇವನ್ನೆಲ್ಲ ಬಿಂಬಿಸುತ್ತೆ. ಆದರೆ ಸರಿತಾ ಅವರ ಅಭಿನಯದ ವಿಶೇಷತೆ ಅಂದರೆ ಅವರು ಪಾತ್ರವನ್ನ ಅಭಿನಯಿಸಲ್ಲ, ಅವರೇ ಪಾತ್ರವಾಗಿ ಬದುಕ್ತಾರೆ ಅಂತ ಹೇಳ್ಬೋದು. ಅಂತಹ ಭಾವನೆ ಪ್ರೇಕ್ಷಕರಿಗೆ ಮೂಡುತ್ತೆ. ಈಗ ಮತ್ತೊಂದು ಗೀತೆಯನ್ನ ಕೇಳಿ ಬರೋಣ, ಕೆರಳಿದ ಸಿಂಹ ಚಿತ್ರದಿಂದ.

ಶ್ರೋತೃಗಳೇ, ಸರಿತಾ ಅವರು ನಟಿಯಾಗಿ ಮಾತ್ರವಲ್ಲ ಡಬ್ಬಿಂಗ್ ಕಲಾವಿದೆಯಾಗಿಯೂ ಅಪಾರ ಯಶಸ್ಸನ್ನ ಗಳಿಸಿದ್ದಾರೆ. ಅನೇಕ ಜನಪ್ರಿಯ ನಟಿಯರಿಗೆ ಅವರು ಧ್ವನಿ ನೀಡಿದ್ದಾರೆ. ಅವರ ಧ್ವನಿಯಲ್ಲಿರುವ ಭಾವನಾತ್ಮಕ ಆಳ ಪಾತ್ರಗಳಿಗೆ ಜೀವ ತುಂಬುತ್ತದೆ ಎಂದು ಚಿತ್ರರಂಗದಲ್ಲಿ ಕೂಡ ಹೇಳಲಾಗ್ತಿತ್ತು. ಒಂದು ಪಾತ್ರದ ನೋವು, ಸಂತೋಷ, ಕೋಪ, ಆತ್ಮವಿಶ್ವಾಸ ಅಥವಾ ನಿರಾಶೆಯನ್ನ ಕೇವಲ ಧ್ವನಿಯ ಮೂಲಕ ವ್ಯಕ್ತಪಡಿಸುವ ಸಾಮರ್ಥ್ಯ ಅವರಿಗೆ ವಿಶೇಷವಾಗಿ ಇತ್ತು ಅಂತ ಹೇಳ್ಬೋದು. ಈಗ ಕೇಳೋಣ ತಪ್ಪಿದ ತಾಳ ಚಿತ್ರದಿಂದ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ವಾಣಿ ಜಯರಾಮ್. ಗೀತೆಯ ರಚನೆ ಚಿ ಉದಯಶಂಕರ್.

ಶ್ರೋತೃಗಳ ನೀವೀಗ ಕೇಳಿದ ಗೀತೆ 1978 ತೆರೆಕಂಡ ತಪ್ಪಿದ ತಾಳ ಚಿತ್ರದು. ಈ ತಪ್ಪಿದ ತಾಳ ಚಿತ್ರದಲ್ಲಿ ಅವರು ರಜನಿಕಾಂತ್ ಅವರೊಂದಿಗೆ ತೆರೆಯನ್ನ ಹಂಚಿಕೊಂಡಿದ್ರು ಸರಸು ಎಂಬ ಒಂದು ಹೆಣ್ಮಗಳ ಪಾತ್ರದಲ್ಲಿ. ಮನೋಜ್ಞವಾದ ಅಭಿನಯ ಈ ಚಿತ್ರದಲ್ಲೂ ಕೂಡ ಕಾಣೋಕ್ಕೆ ಸಿಗುತ್ತೆ. ಇನ್ನು ಚಲಿಸುವ ಮೋಡಗಳಲ್ಲಿ ವಕೀಲೆ ಲೀಲಾ ಅವರಾಗಿ ಅವರು ಅಭಿನಯಿಸಿದ್ರು. ಭಕ್ತ ಪ್ರಹ್ಲಾದ ಅನ್ನ ಕಣ್ಮುಂದೆ ತಂದ್ಕೊಂಡ್ರೆ ರಾಣಿ ಕಯಾದು, ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯ, ತುಂಬಾನೇ ಸೊಗಸಾದ ಒಂದು ನಟನೆ ಕಣ್ಮುಂದೆ ಬರುತ್ತೆ. ಮುಗಿಲ ಮಲ್ಲಿಗೆ, ಇದರಲ್ಲೂ ಕೂಡ ಕಮಲಾ ಅವರ ಪಾತ್ರದಲ್ಲಿ ನಟಿಸಿದ್ರು. ಮೌನ ಗೀತೆಯಲ್ಲಿ ಮಂಗಳ ಲಕ್ಕಿಯಾಗಿ ದ್ವಿಪಾತ್ರ ಅಭಿನಯ, ಈ ಚಿತ್ರಕ್ಕೂ ಕೂಡ ಅವರಿಗೆ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಸಿಗುತ್ತೆ, ಪ್ರಶಸ್ತಿ ಸಿಗುತ್ತೆ. ಹಾಗೆಯೇ ಬ್ರಹ್ಮಗಂಟುನಲ್ಲಿ ಮುನಿಯಮ್ಮನ ಪಾತ್ರ, ಅವರೆಂದು ನನ್ನವರು. ಈ ಗೀತೆನ ಈಗ ಕೇಳಿ ಬರೋಣ. ಬ್ರಹ್ಮಗಂಟು ಚಿತ್ರದಿಂದ ಎಸ್ ಜಾನಕಿ ಹಾಗೂ ಮಂಜುಳಾ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಶ್ರೋತೃಗಳೇ, ತೆಲುಗು ಚಿತ್ರರಂಗದಲ್ಲಿ ಅವರು ಚಿರಂಜೀವಿ, ಶೋಭನ್ ಬಾಬು, ಕೃಷ್ಣ, ಚಂದ್ರಮೋಹನ್ ಹಾಗೂ ಇತರ ಪ್ರಮುಖ ನಟರೊಂದಿಗೆ ಅಭಿನಯಿಸಿದ್ದಾರೆ. ಆ ಕಾಲದಲ್ಲಿ ಬಂದ ಅನೇಕ ಚಿತ್ರಗಳಲ್ಲಿ ಸರಿತಾ ಅವರ ಪಾತ್ರಗಳು ಕಥೆಯ ಕೇಂದ್ರ ಬಿಂದುವಾಗಿದ್ವು ಅಂತಾನೆ ಹೇಳ್ಬೋದು. ಕೇವಲ ನಾಯಕನ ಸುತ್ತ ಸುತ್ತುವ ಪಾತ್ರಗಳ ಬದಲು ಕಥೆಯನ್ನು ಮುನ್ನಡೆಸುವ ಪಾತ್ರಗಳನ್ನು ಅವರು ಆಯ್ಕೆ ಮಾಡ್ಕೋತಾ ಇದ್ರು. ಇದೇ ಕಾರಣಕ್ಕೆ ಮಹಿಳಾ ಪ್ರಧಾನ ಪಾತ್ರಗಳ ನಟಿಯಾಗಿ ಅವರಿಗೆ ವಿಶೇಷ ಗೌರವ ದೊರೆಯಿತು. ಈಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಕಾಮನಬಿಲ್ಲು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಗೀತೆಯನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಶ್ರೋತೃಗಳೇ, ಸರಿತಾ ಅವರು ಪ್ರಮುಖ ಮಲಯಾಳಂ ಚಿತ್ರಗಳು ನಟಿಸಿರೋದು ಯಾವ್ದಾವುದು ಅಂದರೆ ಕಾದೋಡು ಕಾದೋರಂ 1985 ತೆರೆಕಂಡ ಚಿತ್ರ, ತನಿಯಾ ವರ್ತನಂ 1987 ತೆರೆಕಂಡಿತ್ತು, ಕುಟ್ಟೇಟನ್ 1990. ಇನ್ನು ಅವರು ಕಲೆಗಾಗಿ ಸುಜಾತ ಎಂಬ ಒಂದು ಚಿತ್ರದಲ್ಲಿ 1980 ತೆರೆಕಂಡ ಚಿತ್ರ ಇದು, ಕ್ಯಾನ್ಸರ್ ರೋಗಿಯ ಪಾತ್ರಕ್ಕಾಗಿ ತಲೆಯನ್ನು ಬೋಳಿಸ್ಕೊಳ್ತಾರೆ. ತಮ್ಮ ಮೂರು ಶ್ರೇಷ್ಠ ಚಿತ್ರಗಳು ಅಂತ ಅವರು ಹೇಳೋದಾದರೆ ಮರೋ ಚರಿತ್ರ, ತಣ್ಣೀರ್ ತಣ್ಣೀರ್, ಅಗ್ನಿ ಸಾಕ್ಷಿ ಅಂತ ಘೋಷಿಸಿಕೊಂಡಿದ್ದಾರೆ. ಇನ್ನು 1990 ದಶಕದಿಂದ ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಕಂಠದಾನ ಕಲಾವಿದೆಗೆ ಗುರುತಿಸಿಕೊಂಡಿದ್ದಾರೆ. ಸೌಂದರ್ಯ, ರಮ್ಯಾ ಕೃಷ್ಣನ್, ನಗ್ಮಾ, ಮೀನಾ, ಸಿಮ್ರನ್, ಡಬ್ಬು, ಸುಷ್ಮಿತಾ ಸೇನ್, ವಿಜಯಶಾಂತಿ, ರೋಜಾ, ಸುಹಾಸಿನಿ, ರಾಧಾ, ರಾಧಿಕಾ ಮುಂತಾದವರಿಗೆ ಧ್ವನಿಯನ್ನು ನೀಡಿದ್ದಾರೆ. ನಂದಿ ಅತ್ಯುತ್ತಮ ಕಂಠದಾನ ಕಲಾವಿದೆ ಪ್ರಶಸ್ತಿ 4 ಬಾರಿ ತಗೊಂಡಿದ್ದಾರೆ. ಹೀಗೆ ಸಾಕಷ್ಟು ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಸರಿತಾ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಂತೂ ನಾವು ನೋಡಿದೀವಿ ಸ್ಮರಣೀಯ ಜೋಡಿ ಅಂತಾನೆ ಹೇಳ್ಬೋದು. ಕೆರಳಿತ ಸಿಂಹ, ಹೊಸ ಬೆಳಕು, ಚಲಿಸುವ ಮೋಡ, ಕಾಮನಬಿಲ್ಲು, ಭಕ್ತ ಪ್ರಹ್ಲಾದ, ಇನ್ನೂ ಅನೇಕ ಇವೆ. ಇನ್ನು ವಿಷ್ಣುವರ್ಧನ್ ಜೊತೆಗೆ ಮಲಯ ಮಾರುತ 1986 ಈ ಮಲಯ ಮಾರುತ ಚಿತ್ರ ಬಿಡುಗಡೆ ಆಗುತ್ತೆ. ಕೆಎಸ್ಎಲ್ ಸ್ವಾಮಿ ನಿರ್ದೇಶನದ ಸಂಗೀತಮಯ ಚಿತ್ರದಲ್ಲಿ ಗುರುಗಳ ಮಗಳು ಶಾರದೆಯ ಪಾತ್ರ ಇವರದು. ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ಈ ಚಿತ್ರದ ಹಾಡುಗಳು ಸ್ಮರಣೀಯ ಅಂತಾನೆ ಹೇಳ್ಬೋದು. ವಿಜಯಭಾಸ್ಕರ್, ಕೆಜೆ ಯೇಸುದಾಸ್ ಗೀತೆಗಳು ಇಂದಿಗೂ ಕನ್ನಡ ಚಿತ್ರ ಸಂಗೀತದ ಶಾಸ್ತ್ರೀಯ ಮೈಲಿಗಲ್ಲು ಅಂತ ಹೇಳ್ಬೋದು. ಈಗ ಅದೇ ಚಿತ್ರದ ಅದರಂ ಮಧುರಂ ಗೀತೆಯನ್ನ ಕೇಳೋಣ.

ಶ್ರೋತೃಗಳೇ, ಇಂದು ಸರಿತಾ ಅವರ ಜೀವನವನ್ನ ನೋಡಿದಾಗ ನಾವು ಕಾಣೋದು ಕೇವಲ ಒಬ್ಬ ನಟಿಯ ಯಶಸ್ಸಿನ ಕಥೆಯಲ್ಲ, ಅದು ಹೋರಾಟದ ಕತೆ, ಆತ್ಮವಿಶ್ವಾಸದ ಕತೆ, ಪ್ರತಿಭೆಯ ಕತೆ. ಜೀವನ ಎಷ್ಟೇ ಕಷ್ಟವಾಗಿದ್ರೂ ನಮ್ಮ ಕನಸುಗಳನ್ನು ಕೈಬಿಡಬಾರದು ಎಂಬ ಸಂದೇಶವನ್ನು ಅವರು ನೀಡ್ತಾರೆ. ಅವರು ತಮ್ಮ ಪ್ರತಿಭೆಯಿಂದ 4 ಚಿತ್ರರಂಗಗಳನ್ನು ಗೆದ್ದವರು. ತಮ್ಮ ಅಭಿನಯದಿಂದ ಲಕ್ಷಾಂತರ ಜನರ ಹೃದಯಗಳನ್ನು ಗೆದ್ದರು. ತಮ್ಮ ಹೋರಾಟದಿಂದ ಸಾವಿರಾರು ಮಹಿಳೆಯರಿಗೆ ಪ್ರೇರಣೆಯಾದರು. ಸರಿತಾ ಅವರು ಕೇವಲ ಒಬ್ಬ ನಟಿಯಲ್ಲ, ದಕ್ಷಿಣ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯ. ಅವರ ಹೆಸರು, ಅವರ ಪಾತ್ರಗಳು, ಅವರ ಸಾಧನೆಗಳು ಮುಂದಿನ ಪೀಳಿಗೆಗೂ ಕೂಡ ಸ್ಫೂರ್ತಿಯಾಗಿ ಉಳಿಯುತ್ತವೆ. ಅವರ ಜೀವನವೇ ಒಂದು ಸಂದೇಶ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ರೂ ಪ್ರತಿಭೆ, ಪರಿಶ್ರಮ, ಆತ್ಮವಿಶ್ವಾಸ ಇದ್ರೆ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ತೋರಿಸುತ್ತೆ. ಶ್ರೋತೃಗಳೇ, ಇಂದಿನ ಚಿತ್ರ ಚೈತ್ರ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಗೇ ಹೋಯಿತು. ಇಷ್ಟೊತ್ತು ನಿಮ್ಮೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಹೆಚ್ ಮೋಹನಾಕ್ಷಿ.

ಇದುವರೆಗೆ ಚಿತ್ರ ಚೈತ್ರ ಸಂಯೋಜಿತ ಕಾರ್ಯಕ್ರಮ ನಿಮ್ಮದೇ ಹಾಸನ FM 102.2 MHz ನಿಂದ ಮೂಡಿಬಂತು.

0: ಆಕಾಶವಾಣಿ ಹಾಸನ.
1: ಆಕಾಶವಾಣಿ ಹಾಸನ FM. ಆಕಾಶವಾಣಿ ಹಾಸನ FM.
2: ಜ್ಞಾನದೀವಿಗೆ
1: ರಸಪ್ರಶ್ನೆಗಳ ನೇರ ಪ್ರಸಾರ.

0: ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಕರೆ ಮಾಡಿ ಭಾಗವಹಿಸಲು ನಿಮಗೆ ದೂರವಾಣಿ ಸಂಖ್ಯೆಗಳು ಬೇಕಲ್ವಾ? ನೋಟ್ ಮಾಡ್ಕೊಳ್ಳಿ, 24268 ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ಭಾಗವಹಿಸಿ.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
2: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕರೆಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಕರೆ ಮಾಡ್ತಿದ್ದಾರೆ ಅಂತ. ನಮಸ್ತೆ.
4: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು ಹೇಳಿ, ಪರಿಚಯ ಮಾಡಿ.
4: ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ರುದ್ರಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು.
0: ಪ್ರಶ್ನೆಗೆ ಸಿದ್ಧರಿದ್ದೀರಾ ಅಲ್ವಾ? ಪ್ರಶ್ನೆ ಕೇಳೋಣ.
4: ಕೇಳಿ ಕೇಳಿ.
0: ತಿಂಡಿ ಆಯ್ತಾ ರುದ್ರಸ್ವಾಮಿ ಅವರದು?
4: ತಿಂಡಿ ತಿಂತಾ ಇದ್ದೀನಿ.
0: ಮಂಡಕ್ಕಿ. ಎಂತ ಮಂಡಕ್ಕಿ?
4: ಒಗ್ಗರಣೆ ಮಂಡಕ್ಕಿ.
0: ಪುರಿ ಉಪ್ಪಿಟ್ಟು. ಗೊತ್ತಾಯ್ತು ಗೊತ್ತಾಯ್ತು.
4: ಪುರಿ ಉಪ್ಪಿಟ್ಟು, ಪುರಿ
0: ಒಗ್ಗರಣೆ ಅನ್ಬಿಟ್ರೆ ನಾವು ಸಂಜೆಗೆ ಹೋಗ್ಬಿಡ್ತೀವಿ, ಟೀ ಜೊತೆ ಒಗ್ಗರಣೆ ಮಂಡಕ್ಕಿ ತಿನ್ನೋದು.
4: ದಾವಣಗೆರೆ ಒಗ್ಗರಣೆ ಮಂಡಕ್ಕಿ ಅಂತಾರೆ.
0: ಈ ಕಡೆ ಪುರಿ ಉಪ್ಪಿಟ್ಟು ಅಂತಾರೆ ಅಲ್ವಾ?
4: ಪುರಿ ಉಪ್ಪಿಟ್ಟು ಅಥವಾ ಪುರಿ ಉಸ್ಲಿ.
0: ಉಸ್ಲಿ, ಹೌದೌದು. ಪುರಿ ಉಸ್ಲಿ ತಿಂತ ಒಂದ್ ಪ್ರಶ್ನೆ ನಿಮ್ಗೆ ಕೇಳಿಸ್ಕೊಳ್ಳಿ. CRPF ಇದ ವಿಸ್ತೃತ ರೂಪ. CRPF.
4: PRTF.
0: CC.
4: CRPF. ಅದು ಸೆಂಟ್ರಲ್ ರಿಸರ್ವ್ ಟಾಸ್ಕ್ ಫೋರ್ಸ್ ಆತರ.
0: ಅದು ಅದೇ ತರನೇ. ಸರಿ ಮಾಡಿ ಹೇಳಿ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಷ್ಟೇ.
4: PF. ಟಿಎಫ್ ಅಂತ ಕೇಳಿಸ್ಕೊಂಡೆ.
0: ಹೌದಾ? ಇರ್ಲಿ ಇರ್ಲಿ, ಪರವಾಗಿಲ್ಲ, ಸರಿಯಾಗಿದೆ ಉತ್ತರ.
4: ಥ್ಯಾಂಕ್ ಯು.
0: ಪುರಿ ಉಸ್ಲಿ ತಿನ್ನೋದನ್ನ ಮುಂದುವರಿಸಿ, ಧನ್ಯವಾದ.
4: ಪುರಿ ಉಸ್ಲಿ ಜೊತೆ ಮಾವಿನಕಾಯಿ, ಉಪ್ಪಿನಕಾಯಿ.
0: ಓಹೋ, ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಗಟ್ಟಿ ಮೊಸರನ್ನು ಹಾಕೊಂಬಿಡಿ, ಚೆನ್ನಾಗಿರುತ್ತೆ.
4: ನಾನು ಉಪ್ಪಿಟ್ಟು ಪುರಿ ಉಸ್ಲಿಗೂ ಮೊಸರು ಹಾಕೊಳ್ತೀನಿ.
0: ಅದು ಒಳ್ಳೆ ಕಾಂಬಿನೇಷನ್.
4: ಈವನ್ ಚಿತ್ರಾನ್ನಕ್ಕೂ ಮೊಸರು ಹಾಕೊಳ್ತೀನಿ.
0: ಸರಿ ಸರಿ, ಧನ್ಯವಾದ.
4: ಧನ್ಯವಾದ.
0: ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಜ್ಞಾನದೀವಿಗೆ ಮೂಡಿ ಬರ್ತಾ ಇದೆ. ನಮಸ್ತೆ. ನಮಸ್ತೆ. ಕರೆ ತುಂಡಾಗಿದೆ. ನಮಸ್ತೆ.
5: ಗುಡ್ ಮಾರ್ನಿಂಗ್ ಮೇಡಮ್.
0: ನಮಸ್ತೆ, ಶುಭೋದಯ ಹೇಳಿ, ತಾವ್ಯಾರು?
5: ಕುಮಾರ್ ಪೇಟೆ.
0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.

0: ನಿಮ್ಗೂ ಸ್ವಾಗತ ಮೇಡಮ್. ನಾನು ತುಂಬಾ ದಿನದಿಂದ ಕಾಲ್ ಮಾಡಿದಿರಲಿಲ್ಲ,
1: ಲೈನ್ ಸಿಕ್ಕಿತ್ತು,
0: ಕಾಲ್ ಮಾಡಿ ಸ್ವಲ್ಪ ಬಿಜಿ ಇದ್ದೆ, ಹುಡುಗರಿಗೆಲ್ಲ ಎಕ್ಸಾಮ್ ಇತ್ತು, ಅದರಿಂದ ನಾನು ರೇಡಿಯೋ ಕೇಳ್ತಾ ಇದ್ದೆ, ಅದನ್ನ ಕಾಲ್ ಮಾಡಿದ್ದಿಲ್ಲ.
1: ಕಾಲ್ ಮಾಡಿದ್ದಿಲ್ಲ, ಈಗ ಕರೆ ಸಿಕ್ಬಿಟ್ಟಿದೆ, ಖುಷಿ ಆಗ್ತಾ ಇದೆ.
0: ತುಂಬಾ ಖುಷಿ ಆಗ್ತದೆ ಮೇಡಮ್.
1: ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ 7 ವಿಭಾಗಗಳಿದೆ, ಅದ್ ಯಾವ್ದಾದ್ರು, ಅದರ ಕಾರ್ಯ ಏನು ಅಂತ ಹೇಳ್ಬೋದಾ? ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆದು 7 ವಿಭಾಗಗಳಿದೆ, ಆ ವಿಭಾಗಗಳು ಒಂದೆರಡು ಹೇಳಿದ್ರು ಸಾಕು, 7 ಹೇಳಬೇಕು ಅಂತೇನಿಲ್ಲ, ಅದರ ಕಾರ್ಯವೈಖರಿ ಏನು ಅಂತ ಹೇಳ್ಬೋದಾ? ಗೊತ್ತಾಗ್ತಿಲ್ವಾ? ಈಗ ನಾವು ಮೊದಲನೇ ಪ್ರಶ್ನೆ ಕೇಳಿದ್ವಲ್ಲ, ಸಿಆರ್ಪಿಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ,
0: ಕರ್ನಾಟಕ ಪೊಲೀಸ್,
1: ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತ, ಅದು ಕೂಡ ಒಂದದ್ರಲ್ಲಿ ಕಣಗಾಲು ರುದ್ರಸ್ವಾಮಿಯವರು ಅದನ್ನ ಉತ್ತರ ಹೇಳಿದ್ರು. ಹಾಗೆ ಇನ್ನು ಅದೇ ರೀತಿ 6 ಇದೆ, ಅದನ್ನ ಹೇಳಿ ಅಂತ ಅವನೊಂದೇ ಹೇಳ್ಬೋದಾ ಅಂತ. ಗೊತ್ತಾಗ್ತಿಲ್ವಾ? ಇರ್ಲಿ ಬಿಡಿ, ಮುಂದಿನ ಪ್ರಶ್ನೆ ತಗೋತೀವಿ. ಧನ್ಯವಾದ. ನಮಸ್ತೆ
2: ಮೇಡಮ್.
1: ನಮಸ್ತೆ, ತಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ.
2: ಮೇಡಮ್ ಶಿವಣ್ಣ ಅಂತ, ಮೈಸೂರಿಂದ ಮೇಡಮ್.
1: ಮೈಸೂರಿನ ಶಿವಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಸ್ವಾಗತ, ಥ್ಯಾಂಕ್ ಯು ಮೇಡಮ್.
1: ಕೇಳ್ತಾ ಇದ್ದೀರಾ ರೇಡಿಯೋವನ್ನ?
2: ಕೇಳ್ತಿದ್ದೀನಿ ಮೇಡಮ್.
1: ಈಗ ತಾನೇ ಒಂದು ಪ್ರಶ್ನೆ ಕೇಳಿದೆ, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ ವಿಭಾಗಗಳು ಹೇಳಿ ಅದ್ರ ಬಗ್ಗೆ ಅಂತ. ಗೊತ್ತಿದೆಯಾ ಯಾವ್ದಾದ್ರು ಒಂದು ವಿಭಾಗ?
2: ಕೇಂದ್ರೀಯ ಮೈಸೂರು ವಿಭಾಗ ಇದೆಯಲ್ಲ ಮೇಡಮ್.
1: ಮೈಸೂರು ವಿಭಾಗ ಅಂತಿಲ್ಲ, ನೋಡಿ ಯೋಚನೆ ಮಾಡಿ.
2: ಕೇಂದ್ರೀಯ ರಕ್ಷಣಾ ಪಡೆಗಳ ವಿಭಾಗ ಮೇಡಮ್.
1: ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯದ್ದು 7 ವಿಭಾಗಗಳಿದೆ. ಈಗ ಸಿಆರ್ಪಿಎಫ್ ಅದು ಕೂಡ ಒಂದು ವಿಭಾಗ, ಇದೇ ರೀತಿ ಇನ್ನು 6 ಇದೆ.
2: ಸಿಆರ್ಪಿಎಫ್,
1: ಗೊತ್ತಾಗ್ತಿಲ್ಲ.
2: ಗೊತ್ತಾಗ್ತಾ ಇಲ್ಲ ಮೇಡಮ್.
1: ಕೇಳಿಸ್ಕೋತಾ ಇರಿ, ಗೊತ್ತಾಗುತ್ತೆ. ಧನ್ಯವಾದ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು ಹೇಳಿ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್.
1: ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ ವಿಭಾಗಗಳ ಬಗ್ಗೆ ಹೇಳ್ಬೋದಾ? ಯಾವ್ದಾದ್ರು ಒಂದೆರಡು ಹೇಳಿ, ಪರವಾಗಿಲ್ಲ.
3: ಅದೇ ಕೇಂದ್ರ ಮೀಸಲು ಪೊಲೀಸ್ ಪಡೆ ಒಂದು, ಗಡಿ ಭದ್ರತೆ ಪಡೆ ಒಂದು, ಕೇಂದ್ರ ಕೈಗಾರಿಕಾ ಭದ್ರತೆ ಪಡೆ ಒಂದು, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಅಂತ ಏನು ಬರುತ್ತೆ ಮೇಡಮ್?
1: ಹೌದೌದು, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಐಟಿಬಿಪಿ,
3: ಸಶಸ್ತ್ರ ಗಡಿ ಬಲ ಒಂದು, ಮತ್ತೆ ಅಸ್ಸಾಂ ರೈಫಲ್ಸ್ ಅಂತ ಏನು ಒಂದು.
1: ಹೌದು, ಅಸ್ಸಾಂ ರೈಫಲ್ಸ್. ಹೌದು, ಕೇಂದ್ರೀಯ
3: ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಒಂದು
1: ಮೇಡಮ್. ಓಕೆ, ಚೆನ್ನಾಗಿ ಉತ್ತರವನ್ನ ನೀಡಿದ್ರಿ. ಇನ್ನೊಂದು ಹೇಳಬೇಕು, ಸಶಸ್ತ್ರ ಸೀಮಾ ಬಲ ಅಂತ ಒಂದಿದೆ. ಈಗ ಅಸ್ಸಾಂ ರೈಫಲ್ಸ್ ಇದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಭಾರತದ ಅತ್ಯಂತ ಹಳೆಯ ಪಡೆಯಾಗಿದೆ. ಇದು ಶಿಲಾಂಗ್ನಲ್ಲಿದೆ ಇದರ ಪ್ರಧಾನ ಕಚೇರಿ. ಇನ್ನು ಗಡಿ ಭದ್ರತಾ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಾರಲ್ಲ, ಅದು ಇದು ಬಿಎಸ್ಎಫ್.
3: ಅಂತಾರಾಷ್ಟ್ರೀಯ ಗಡಿ ಇದೆ ಅಲ್ವಾ ಮೇಡಮ್, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೇನೋ ಕಾವಲು ಅಂತಾನೋ.
1: ಹೌದೌದು, ಪಾಕ್ ಮತ್ತೆ ಭಾರತ ಬಾಂಗ್ಲಾದೇಶದ ಗಡಿಗಳನ್ನ ಕಾಪಾಡುತ್ತೆ ಇದರ ಕಾರ್ಯವೈಖರಿ. ಇದು ನವದೆಹಲಿಯಲ್ಲಿ
3: ಭದ್ರತಾ ಬಂದು ವಿಮಾನ ನಿಲ್ದಾಣ ಏನೋ ಒಂದು ನೆನಪು, ವಿಮಾನ ನಿಲ್ದಾಣ ಸಾರ್ವಜನಿಕ ಅಂತ ಏನೋ ಬರ್ತಾ ಇತ್ತು ಮೇಡಮ್.
1: ಇದು ಕೂಡ ದೆಹಲಿಯಲ್ಲಿದೆ ಆಫೀಸು. ಖಾಸಗಿ ಸ್ವಾಮ್ಯದ ದೊಡ್ಡ ಸಂಸ್ಥೆಗಳಿಗೆ ಭದ್ರತೆಯನ್ನು ಒದಗಿಸೋದು ಇದ್ರ ಕಾರ್ಯವೈಖರಿ. ಇನ್ನು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಅತಿ ದೊಡ್ಡ ಘಟಕ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಆರ್ಪಿಎಫ್, ಇದು ಕೂಡ ನವದೆಹಲಿಯಲ್ಲಿದೆ. ಇನ್ನು ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಲಡಾಕ್ನಿಂದ ಅರುಣಾಚಲ ಪ್ರದೇಶದವರೆಗಿನ ಭಾರತ ಚೀನಾ ಗಡಿಯನ್ನ ಕಾಯುತ್ತೆ. ಇದು
3: ಸಶಸ್ತ್ರ ಗಡಿ ಬಂದ್ರೆ ಅದು ನೇಪಾಳ ಮತ್ತು ಭಾರತ ಭೂತಾನ್ ಗಡಿ ಏನೋ ಇದಲ್ವಾ ಮೇಡಮ್?
1: ಇದನ್ನು ಬ್ಲಾಕ್ ಕ್ಯಾಟ್ಸ್ ಅಂತ ಕರೀತಾರೆ. ಭಯೋತ್ಪಾದನೆ ನಿಗ್ರಹಿಸಲು ಇದನ್ನ ಸ್ಥಾಪಿಸಲಾಗುತ್ತೆ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅಂತ ಹೇಳ್ತಾರೆ ಇದನ್ನ. ಇನ್ನು ಸಶಸ್ತ್ರ ಸೀಮಾ ಬಲ, ಇದನ್ನ SSB ಅಂತಾರೆ. ನೇಪಾಳ ಮತ್ತೆ ಭೂತಾನ್ನ ಜೊತೆಗಿನ ಭಾರತದ ಗಡಿಯನ್ನ ಕಾಯುವ ಪಡೆ ಇದಾಗಿದೆ. ಇದು ಕೂಡ ನವದೆಹಲಿಯಲ್ಲಿದೆ. ಇದು ನಿಮ್ಮ ಮಾಹಿತಿಗಾಗಿ ಧನ್ಯವಾದ ಸುಬ್ರಹ್ಮಣ್ಯ.
3: ಮಾಹಿತಿ ಕೊಟ್ಟಿಕ್ಕೆ ತುಂಬಾ ಧನ್ಯವಾದ ಮೇಡಮ್. ಮತ್ತೆ ಚಿತ್ರ ಚೈತ್ರ ಚೆನ್ನಾಗಿ ಮೂಡಿ ಬಂತು ಮೇಡಮ್, ಸರಿತಾ ಅವರ ಕಾರ್ಯಕ್ರಮ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.

0: ಜ್ಞಾನದೇವಿಗೆ ನೇರ ಪ್ರಸಾರದ ಕಾರ್ಯಕ್ರಮ ನಿಮ್ಮದೇ ಹಾಸನ ಎಫ್ಎಂ 102.7 ಮೆಗಾಹರ್ಟ್ಸ್ನಲ್ಲಿ ಕೇಳಿ ಬರ್ತಾ ಇದೆ. ಮುಂದಿನ ಕರೆ ನೋಡೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ತಮ್ಮ ಹೆಸರು?
1: ನಾನು ಮಲ್ಲಿಕಾರ್ಜುನಪುರದ ಎಂಪಿ ಮಹಾಲಿಂಗಪ್ಪ ಮೇಡಮ್, ಬೇಲೂರು ಕುವೆಂಪು ನಗರದಿಂದ.
0: ಎಂಪಿ ಮಹಾಲಿಂಗಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು. ಈಗ ತಾನೇ ರುದ್ರಸ್ವಾಮಿ ಅವ್ರನ್ನ ಪೂರ್ವಿಪಿಟ್ಟು ಕೇಳಿದ್ರಿ.
0: ಹಾ, ಈಗ ನಿಮಗೆ ಪ್ರಶ್ನೆ ಕೇಳ್ಬಿಡೋಣ. ಇಪ್ಪತ್ತಾರು ಮೇ 1ರಂದು ಬುದ್ಧ ಪೂರ್ಣಿಮೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಒಂದು ಬೌದ್ಧ ವಿಹಾರದ ಬಗ್ಗೆ ಪ್ರಸ್ತಾಪಿಸ್ತಾರೆ, ಅದು ಯಾವುದು, ಎಲ್ಲಿದೆ, ಹೇಳ್ಬೋದಾ?
1: ಬೌದ್ಧ ವಿಹಾರದ ಬಗ್ಗೆ ಮೇಡಮ್?
0: ಹೌದು.
1: ಅದು ವಾರಣಾಸಿ ಪಕ್ಕದಲ್ಲಿದೆ ಮೇಡಮ್, ನಾನು ಹೋಗಿದ್ದೆ, ನೋಡಿದ್ದೇನೆ ಮೇಡಮ್ ಅದನ್ನ, ಬೌದ್ಧ ಸ್ತೂಪಗಳಿದ್ ಬಗ್ಗೆ.
0: ಅದ್ರ ಬಗ್ಗೆ ಅಲ್ಲ, ಅದು ಕರ್ನಾಟಕದಲ್ಲಿದೆ. ನಿಮಗೆ ಕ್ಲೂ ಇದು, ಕರ್ನಾಟಕದಲ್ಲಿದೆ, ಅದ್ರ ಬಗ್ಗೆ ಹೇಳಿದ್ರು. ಗೊತ್ತಿಲ್ಲ ಅಂದ್ರೆ ಬೇರೆಯವರಿಗೆ ತಗೊಳ್ಳೋಣ.
1: ಇಲ್ಲ, ಕರ್ನಾಟಕದಲ್ಲಿ ನಮ್ಮ ಈ ಪಡುವಳದ ಹತ್ರ ಬೇರೆ ಇದೆ, ಮತ್ತೆ ಇಲ್ಲಿ ನಮ್ಮ ಹಳೆಬೀಡ ಹತ್ರ ಬೇರೆ ಇದೆ ಮೇಡಮ್.
0: ಹಾಗಲ್ಲ, ಪ್ರಸ್ತುತವಾಗಿ ಒಂದೇ ಒಂದು ಬೌದ್ಧ ವಿಹಾರದ ಬಗ್ಗೆ ಅವರು ಅದರಲ್ಲಿ ಹೇಳ್ತಾರೆ, ಅದ್ರ ಬಗ್ಗೆ ಪ್ರಶ್ನೆ ಇದು. ನೋಡೋಣ, ಮುಂದಿನ ಕರೆಯನ್ನ ತಗೋತೀವಿ.
1: ನಮ್ ಕರ್ನಾಟಕದಲ್ಲೇ ಇದೆ ಮೇಡಮ್ ಅದು.
0: ಹೌದೌದು, ನೀವು ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ.
1: ಆಯ್ತು ಮೇಡಮ್, ಆಯ್ತು ಮೇಡಮ್, ತುಂಬಾ ಆಯ್ತು,
0: ಧನ್ಯವಾದ, ಹೀಗೆ ಕರೆ ಮಾಡ್ತೀರಿ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ. ತಮ್ಮ ಹೆಸರು, ಪರಿಚಯ?
2: ನಿರ್ಮಲ, ದುಮೇನಳ್ಳಿಯಿಂದ.
0: ದುಮೇನಳ್ಳಿಯ ನಿರ್ಮಲ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ದೀರಾ ನಿರ್ಮಲ ಅವರೇ?
2: ಚೆನ್ನಾಗಿದೆ ಮೇಡಮ್.
0: ಪ್ರಶ್ನೆ ಕೇಳಿಸ್ಕೊಂಡ್ರೆ ಉತ್ತರ ಹೇಳ್ಬೋದಾ
2: ಮೇಡಮ್? ಕುಶಾಲ್ ನಗರನ ಮೇಡಮ್.
0: ಇನ್ನೊಂದು ಅದ್ರ ಹೆಸರು ಹೇಳಿ, ಬೌದ್ಧ ವಿಹಾರದ ಹೆಸರು.
2: ಇನ್ನೊಂದು ಹೆಸರು
0: ಕುಶಾಲ್ ನಗರನೇ, ಅಲ್ಲಿ ಏನೇನಿದೆ ಹೇಳಿ. ಬೈಲುಕುಪ್ಪೆ.
2: ಬೈಲುಕುಪ್ಪೆ ಹೋಗಿದ್ದೀವಿ ಮೇಡಮ್, ಬಾಯಿ ಬರ್ತಿಲ್ಲ.
0: ಅದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯ ಬೌದ್ಧ ವಿಹಾರದ ಬಗ್ಗೆ ಅವರು ಹೇಳ್ತಾರೆ. ಏನಾದ್ರೂ ವಿಶೇಷವಾಗಿ ಮಾಹಿತಿ ಕೇಳಿಸ್ಕೊಂಡ್ರ ಮೋದಿಜಿಯವರು ಹೇಳಿದ್ದು?
2: ಕೇಳಿಸ್ಕೊಂಡೆ ಮೇಡಮ್. ಆಮೇಲೆ ನಾನು ಒಂದ್ಸಲ ಹೋಗಿದ್ದೀನಿ ಮೇಡಮ್, ಅಲ್ಲಿ ನೋಡಿದ್ದೀನಿ. ಬೈಲುಕುಪ್ಪೆ ಅಂತ ಬಾಯಲ್ಲಿ ಹೆಸರು ನನಗೆ ಬರ್ತಿರ್ಲಿಲ್ಲ, ಆಗ್ಲಿಂದ ಕುಶಾಲ್ ನಗರ ಅಂತಾನೆ ಬರ್ತಿತ್ತು.
0: ಸರಿ, ಇದು ಪ್ರಕೃತಿಗೆ ರಕ್ಷಣೆ ನೀಡುತ್ತವರು, ಕೊಡುಗೆ ಬಗ್ಗೆ ಅವರು ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಬೈಲುಕುಪ್ಪೆಯಲ್ಲಿ 100 ಎಕರೆ ಕಾಡಿನ ಬಗ್ಗೆ ಅವರು ಪ್ರಧಾನಿ ಮೋದಿಯವರು ಪ್ರಶಂಸಿದ್ದಾರೆ. ಈ ಅರಣ್ಯ 100 ಎಕರೆಯಲ್ಲಿ ಹರಡಿದೆ. 700ಕ್ಕೂ ಹೆಚ್ಚು ಸ್ಥಳೀಯ ಪ್ರಭೇದದ ಮರಗಳನ್ನು ಸಂರಕ್ಷಿಸಿಬಿಟ್ಟು ಅದನ್ನ ಅರಣ್ಯವನ್ನಾಗಿ ಪರಿವರ್ತಿಸಲಾಗಿದೆ. ಇಲ್ಲಿನ ಧರ್ಮಗುರು ಸಮಯ್ ನಿಂಗ್ರ ರಿನ್ಪೋಚೆ ಅವರ ಮಾರ್ಗದರ್ಶನದಲ್ಲಿ ಬರಡಾಗಿದ್ದ ಜಮೀನನ್ನ ಸಮೃದ್ಧ ಅರಣ್ಯವನ್ನಾಗಿಸಿದ್ದಾರೆ. ಇದರ ಬಗ್ಗೆ ಮೋದಿಯವರು ಪ್ರಸ್ತಾಪಿಸಿದ್ರು. ಅದನ್ನ ಧನ್ಯವಾದ. ನಮಸ್ತೆ. ನಮಸ್ತೆ, ಮಾತಾಡಿ
3: ಮೇಡಮ್. ಅರಕುಡ್ ತಾಲೂಕು ಮಾಜಿ ಮೇಡಮ್ ಮರುಕುಮಾರ್. ಹಲೋ.
0: ಹಲೋ, ನಿಮ್ಮ ಹೆಸರು ಇನ್ನೊಮ್ಮೆ ಹೇಳಿ, ಸರಿ ಕೇಳಿಸ್ಲಿಲ್ಲ.
3: ಮಧುಕುಮಾರ್ ಮೇಡಮ್, ಮಾದಿಹಳ್ಳಿಯಿಂದ.
0: ಮಾದಿಹಳ್ಳಿಯಿಂದ ಶಿವಕುಮಾರ್ ಅವರು.
3: ಮಧುಕುಮಾರ್.
0: ಮಧುಕುಮಾರ್, ಸರಿ ಸಾರಿ ಸಾರಿ. ಮಧುಕುಮಾರ್ ಅವರೇ, ವಿಶ್ವದ ಚಾವಣಿ ಅಂತ ಹೇಳಿ ಯಾವ ದೇಶವನ್ನ ಕರೆಯಲಾಗುತ್ತೆ?
3: ವಿಶ್ವದ ಚಾವಣಿ?
0: ಹೌದು.
3: ಜಪಾನ್ ಮೇಡಮ್.
0: ಅಲ್ಲ, ಜೋರು ಯೋಚನೆ ಮಾಡಿ, ಗೊತ್ತಿರುತ್ತೆ, ಗಡಿಬಿಡಿಲಿ ಉತ್ತರ ಹಾಗಾಗುತ್ತೆ.
3: ವಿಶ್ವದ ಚಾವಣಿ,
0: ಅದು ನು ಅಂತಾನೆ ಬರುತ್ತೆ, ಮೊದಲ ಎರಡಕ್ಷರ ತೆಗೆದು ಬಿಡಿ.
3: ಗೊತ್ತಾಗ್ತಿಲ್ವಾ?
0: ನೋಡೋಣ, ಮುಂದಿನ ಕರೆಯನ್ನ ತಗೋತೀವಿ. ಶ್ರೋತೃಗಳೇ, ಜ್ಞಾನದೇವಿಗೆ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಹಾಸನ ಎಫ್ಎಂ 102.7 ಮೆಗಾಹರ್ಟ್ಸ್ನಿಂದ. ಕರೆ ಮಾಡಿ ಭಾಗವಹಿಸಿ. ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 251258. ಎಸ್ಟಿಡಿ ಕ್ರಮಾಂಕ 081272.

0: నమస్తే నమస్తే, మాట్లాడి.
1: హలో,
0: తమ హెసరు హేళి, పరిచయం మాడ్కొడి.
1: మేడం, మహేష్ హసూరు సిక్కారా మేడం?
0: మహేష్ అవ్రి తానే మాట్లాడిద్రి అల్వా నీవు?
1: ಇಲ್ಲ ಮೇಡಮ್, ನಾ ಶಿಕಾರಿಪುರದಿಂದ ಮೇಡಮ್.
0: ಓ, ಅವ್ರು ಬೇರೆ ಮಹೇಶ್. ಓಕೆ, ಸರಿ. ವಿಶ್ವದ ಛಾವಣಿ ಎಂದು ಯಾವ ದೇಶವನ್ನ ಕರೀತಾರೆ? ವಿಶ್ವದ ಛಾವಣಿ ಅಂತ ಹೇಳ್ಬಿಟ್ಟು ಯಾವ ದೇಶ ಅನ್ನ ಕರೀತಾರೆ
1: ಮೇಡಮ್? ಇದು ಚೀನಾ, ಟಿಬೆಟಿಯನ್ ಬರುತ್ತಾ ಮೇಡಮ್?
0: ಹತ್ತಿರದಲ್ಲಿದ್ದೀರಾ ನೋಡಿ, ಹೇಳಿ. ಟಿಬೆಟ್ ಅಲ್ಲ, ನೋಡೋಣ, ಹೇಳಿ.
1: ಅದೇ ಮೇಡಮ್, ಟಿಬೆಟ್ ಏನಂತ ಕೇಳಿದ್ದೆ ಮೇಡಮ್.
0: ಭೂತಾನ್. ಭೂತಾನ್?
1: ಭೂತಾನ್? ಓಕೆ ಮೇಡಮ್, ನಮ್ಮ ಪಕ್ಕದ್ದೇ ಮೇಡಮ್ ಭೂತಾನ್.
0: ಹೌದು, ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ. ಧನ್ಯವಾದ.
1: ಓಕೆ ಮೇಡಮ್, ಧನ್ಯವಾದ.

0: ನಮಸ್ತೆ, ಪರಿಚಯ ಮಾಡಿಕೊಡಿ.
1: ಶಾಂತಿನಿ ಮಂಜುನಾಥ ಹಾಸನದಿಂದ.
0: ಶಾಂತಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಧನ್ಯವಾದ ಮೇಡಮ್.
0: ಬಂಡೀಪುರದಲ್ಲಿರುವ ರಣಹದ್ದು ಪ್ರಭೇದಗಳ ಬಗ್ಗೆ ಹೇಳಬಹುದಾ? ಒಂದೆರಡು ಪ್ರಭೇದಗಳನ್ನು ಹೇಳಿದ್ರೆ ಸಾಕು.
1: ಬಂಡೀಪುರದಲ್ಲಿರುವ
0: ರಣಹದ್ದು ಪ್ರಭೇದಗಳ ಬಗ್ಗೆ ಹೇಳಿ.
1: ರಣಹದ್ದು ಪ್ರಭೇದ
0: ಒಂದೆರಡು ನಿಮ್ಗೆ ಯಾವ್ದು ಗೊತ್ತಿದೆ ಅದ್ ಹೇಳಿ. ಸುಮಾರು ಪ್ರಭೇದಗಳಿರುತ್ತೆ.
1: ಅಂದ್ರೆ ಅದು ಬಿಳಿ ಬೆನ್ನಿನ ರಣಹದ್ದು ಅಂತ.
0: ಹೌದು, ಅದೊಂದಿದೆ.
1: ಮೇಡಮ್ ನಾನು ಅಲ್ಲಿಗೆ. ಆಮೇಲೆ ಕೆಂಪು ತಲೆ ರಣಹದ್ದು.
0: ಹೌದು, ಕೆಂಪು ಕತ್ತಿನ ರಣಹದ್ದು ಇನ್ನೊಂದಿದೆ.
1: ಕೆಂಪು ಕತ್ತಿನ ಅದು ಇನ್ನೊಂದು ಗೊತ್ತಿಲ್ಲ ಮೇಡಮ್.
0: ಉದ್ದ ಕೊಕ್ಕಿನ ರಣಹದ್ದು. ಸರಿಯಾದ ಉತ್ತರವನ್ನು ಹೇಳಿದ್ರಿ. ಇದು ಬಂಡೀಪುರ ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ಭಾಗಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ.
1: ನೋಡಿದೀನಿ ಮೇಡಮ್.
0: ಈ ರಣಹದ್ದಿನ ಬಗ್ಗೆ ಇನ್ನೊಂಚೂರು ವಿಶೇಷ ಮಾಹಿತಿ ಏನು ಅಂದ್ರೆ, ಇದು ತಾನಿರೋ ಪ್ರದೇಶವನ್ನ ಸ್ವಚ್ಛಗೊಳಿಸುವ ಒಂದು ಪಕ್ಷಿಯಾಗಿದೆ ರಣಹದ್ದು. ಒಂದು ಪರಿಸರ ವ್ಯವಸ್ಥೆಯ ದೃಷ್ಟಿಯಿಂದಲೂ ಇದು ಅತಿ ಮಹತ್ವದ್ದಾಗಿದೆ. ಯಾಕೆ ಗೊತ್ತಾ? ಪ್ರಕೃತಿ ಒಂದ್ ರೀತಿಲಿ ನೈಸರ್ಗಿಕ ಸಫಾಯಿ ಕರ್ಮಚಾರಿಗಳು ಅಂತಾನೆ ರಣಹದ್ದುಗಳನ್ನ ಕರೆಯಲಾಗುತ್ತೆ. ಯಾಕೆ ಅಂದ್ರೆ ಇದು ಕೊಳೆತ ಒಂದು ಏನು ಕಳೆ ಬರಹ ಇರುತ್ತೆ, ಅದರಲ್ಲಿರೋ ಅಪಾಯಕಾರಿ ಬ್ಯಾಕ್ಟೀರಿಯಾ ವೈರಸ್ಗಳನ್ನ ನಾಶಪಡಿಸುವ ಸಾಮರ್ಥ್ಯ ಇದು ಹೊಂದಿದೆ.
1: ಪರಿಸರ ನೈರ್ಮಲ್ಯವನ್ನು
0: ಕಾಪಾಡುತ್ತೆ. ಹೌದೌದು, ಡೈಕ್ಲೋಫೆನಾಕ್ಸ್.
1: ಇದು ಪ್ರಾಣಿಗಳಲ್ಲಿ ಪಶುವೈದ್ಯಕೀಯದಲ್ಲಿ ಔಷಧಿ ಗುಣಗಳ ಆಗಿ ಉಪಯೋಗಿಸ್ಕೊತಾರೆ ಅಂತ ಕೇಳಿದ್ದೆ ಮೇಡಮ್. ಹೌದಾ?
0: ಇರಬಹುದು. ಇದ್ರ ಏನಕ್ಕೆ ಸಂತತಿ ಕಡಿಮೆ ಆಗಿತ್ತು ಇದುವರೆಗೆ ಅಂದ್ರೆ, ಡೈಕ್ಲೋಫೆನಾಕ್ಸ್ ಔಷಧ ಸೇವಿಸಿದ್ದ ಜಾನುವಾರುಗಳ ಕಳೆ ಬರಹನ ಇತ್ತಿಂತಿತ್ತಂತೆ. ಹಾಗಾಗಿ ಸಂತತಿ ಕಡಿಮೆ ಆಗಿತ್ತು. ಈಗ ಅದು ತಿನ್ಬಾರ್ದು ಅಂತ ಡೈಕ್ಲೋಫೆನಾಕ್ಸ್ ಔಷಧವನ್ನೇ ನಿಷೇಧ ಮಾಡಿಬಿಟ್ಟಿದ್ದಾರೆ ಇವರು, ಯಾರು, ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು. ಹಾಗಾಗಿ ಈಗ ಅದು ತಿನ್ನೋದು ನಿಲ್ಸಿದೆಯಲ್ಲ, ಔಷಧಿ ಇಲ್ದೇ ಇರೋ ಜಾನುವಾರುಗಳು ಕಳೆ ಬರಹ ಈಗ ಸಿಗ್ತಾ ಇದೆ ಅನ್ಸುತ್ತೆ ಅವಕ್ಕೆ. ಈಗ ಸಂತತಿ ವೃದ್ಧಿ ಆಗ್ತಾ ಇದೆ ಅವುಗಳದು ಅಂತ ಒಂದು ವಿಶೇಷ ಮಾಹಿತಿ ಇದು. ಬಂಡೀಪುರ. ಹೌದೌದು,
1: ಧನ್ಯವಾದ ಮೇಡಮ್, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ.
0: ಧನ್ಯವಾದ. ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ.

0: ಕೊನೆಯ ಕರೆಯನ್ನ ತಗೊಂಡ್ಬಿಡೋಣ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ.
1: ವಸಂತ್ ಕುಮಾರಿ.
0: ವಸಂತ್ ಕುಮಾರಿ ಅವರು?
1: ಹೌದು ಮೇಡಮ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ವಸಂತ್ ಕುಮಾರಿ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ನಿಮ್ಮ ಪ್ರಶ್ನೆ, ವಿಶ್ವ ಪರಿಸರ ದಿನ 2026 ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಣೆಯಾದ ಒಂದು ಪಕ್ಷಿಧಾಮದ ಹೆಸರೇನು?
1: ರಂಗನತಿಟ್ಟು ಅದ ಮೇಡಮ್?
0: ಅಲ್ಲ ಅಲ್ಲ, ಇದು ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿಲ್ಲ.
1: ಕರ್ನಾಟಕದಲ್ಲಿಲ್ವಾ ಮೇಡಮ್?
0: ಇಲ್ಲ ಇಲ್ಲ.
1: ಗೊತ್ತಾಯ್ತಾ ಇಲ್ವಲ್ಲ.
0: ಸಮಯ ಕಡಿಮೆ ಇರೋದ್ರಿಂದ ಉತ್ತರ ಕೇಳಿಸ್ಕೊಳ್ಳಿ. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತ ಉತ್ತರ ಪ್ರದೇಶದಲ್ಲಿ.
1: ನಾರಾಯಣ ಪಕ್ಷಿಧಾಮ.
0: ಧನ್ಯವಾದ, ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ.
1: ಥ್ಯಾಂಕ್ ಯು ಮೇಡಮ್.

ನೀವು ಟ್ಯೂನ್ ಮಾಡ್ಕೊಂಡಿದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ಜಿಕೆ ಶ್ಯಾಮ್ ಪ್ರಸಾದ್. ಸಮಯ ಆಗ್ತಾ ಇದೆ 10:30:54. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮೀಯ ಕೇಳಿದ್ರೆ ವಾಟ್ಸಪ್ ಗೀತೆಗಳು, ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ವಾಟ್ಸಪ್ ಗೀತೆಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮಕ್ಕೆ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637 ಈ ಸಂಖ್ಯೆಗೆ ನಿಮ್ಮ ಪುಟ್ಟ ಚಿಕ್ಕದಾದ ಚೊಕ್ಕವಾದ ಸಂದೇಶವನ್ನು ಕಳಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಸಂದೇಶ ಚಿಕ್ಕದಾಗಿರಲಿ, ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಹಾಗೆ ಎಲ್ಲಿಂದ ಸಂದೇಶ ಕಳಿಸ್ತಾ ಇದ್ದೀರಾ, ಹಾಗೆ ಗೀತೆಯ ಅಭಿಲಾಷಿಗಳು ಯಾರ್ಯಾರು, ಇಷ್ಟೇ ಮಾಹಿತಿ ಇರಲಿ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ಸಂದೇಶ ಕಳಿಸೋದಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637.

ವಾಟ್ಸಪ್ ಗೀತೆಗಳು ಕಾರ್ಯಕ್ರಮಕ್ಕೆ ಸಂದೇಶಗಳು ಬರೋದಕ್ಕೆ ಆರಂಭವಾಗಿದೆ. ಮೊದಲ ಸಂದೇಶವನ್ನು ಓದುವ ಸಮಯ ಅಂಕಿತಾ ಮನೋಹರ್ ಅವರು ಮೂಡಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ, ನಮಗಾಗಿ ಪೃಥ್ವಿ ಚಿತ್ರದಿಂದ ನಿನಗೆಂದೇ ವಿಶೇಷವಾದ ಮಾಹಿತಿ, ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ ಮನೋಹರ್ ಅವರೇ. ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಪೃಥ್ವಿ ಚಿತ್ರದಿಂದ. ಈ ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜವಾಲ ಹಾಗೂ ಹಂಸಿಕಾ ಅಯ್ಯರ್.

0: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲ ಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆತ್ಮೀಯ ಕೇಳಿದ್ರೆ, ನೀವು ಕೇಳ್ತಾ ಇದ್ದೀರಾ ವಾಟ್ಸಪ್ ಗೀತೆಗಳು ಕಾರ್ಯಕ್ರಮವನ್ನು. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸೋದಕ್ಕೆ ಸಂಖ್ಯೆಗಳು ಮತ್ತೊಮ್ಮೆ 9141688637. ಈ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಎಲ್ಲಿಂದ ಸಂದೇಶ ಕಳಿಸ್ತಾ ಇದ್ದೀರಾ, ಈ ಗೀತೆಯ ಅಭಿಲಾಷಿಗಳು ಯಾರ್ಯಾರು, ಇಷ್ಟೇ ಮಾಹಿತಿಯನ್ನು ಒಳಗೊಂಡಂಥ ಒಂದು ಪುಟ್ಟದಾದ ಸಂದೇಶ ಮಾಡಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸ್ತೀರಲ್ವಾ. ಹಾಗಾದರೆ ಮುಂದಿನ ಸಂದೇಶವನ್ನು ಓದುವಂಥ ಸಮಯ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ ಅಂತ ಇದ್ದಾರೆ. ನಮಸ್ತೆ, ನಮಗಾಗಿ ಆಟೋ ರಾಜ ಚಿತ್ರದಿಂದ ನನ್ನ ಆಸೆ ಹಣ್ಣಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಬಿಂದು ಪ್ರಕಾಶ್ ಅವರಿಗಾಗಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ನಮ್ ಕೇಳ್ತಾ ಇದ್ರ ವಾಟ್ಸಪ್ ಗೀತೆಗಳು, ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಸಂದೇಶವನ್ನು ಓದುವ ಸಮಯ, ಹಾಸನದ ಗವೇನಹಳ್ಳಿಯಿಂದ ರಘು ಪ್ರೇಮ ಸಂದೇಶ ಕಳಿಸಿದ್ದಾರೆ. ನಮ್ಮ ಮಕ್ಕಳಾದ ಮಾನ್ಯ, ಲಕ್ಷ್ಮಿ ಹಾಗೂ ನಮ್ಮೆಲ್ಲರಿಗಾಗಿ ಕಾಂತಾರ ಚಿತ್ರದಿಂದ ವರಾಹ ರೂಪಂ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಖಂಡಿತವಾಗ್ಲೂ ರಘು ಪ್ರೇಮ ಅವರೇ, ನಿಮ್ಮ ಮೆಚ್ಚಿನ ಈ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

ಕಾಂತಾರ ಚಿತ್ರದಿಂದ ಸಾಯಿ ವಿಘ್ನೇಶ್ ಅವರು ಹಾಡಿದಂಥ ಒಂದು ಮಧುರವಾದ ಗೀತೆಯನ್ನು ಕೇಳ್ಕೊಂಬಂದ್ವಿ. ಮುಂದಿನ ಸಂದೇಶವನ್ನು ಓದೋಣ. ಬೇಲೂರು ತಾಲೂಕು ಪಡವಳಲು ಗ್ರಾಮದಿಂದ ನಿಖಿಲ್ ಧನ್ವಿತಾ ಅವರು ಸಂದೇಶ ಕಳಿಸಿದ್ದಾರೆ. ನಮಗಾಗಿ ಅಂಬರ ಚಿತ್ರದಿಂದ ಸನಿಹ ಬಂದ ಮೇಲೆ ಸಂಕೋಚ ಏತಕ್ಕೆ, ಈ ಗೀತೆಯನ್ನು ಕೇಳುವ ಮನಸ್ಸಾಗಿದೆ, ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಸೋನು ನಿಗಮ್ ಹಾಗೂ ಯಶಿ ಅವರು ಹಾಡಿರುವಂಥ ಈ ಗೀತೆ ನಿಮಗಾಗಿ.

ನೀವು ಕೇಳ್ತಾ ಇದ್ದೀರ ವಾಟ್ಸಪ್ ಗೀತೆಗಳು, ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಕೂಡ ಸಂದೇಶ ಕಳಿಸ್ಬೇಕಾ? ಹಾಗಿದ್ರೆ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 9141688637. ನಮ್ಮ ನಿಲಯದ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆ ಯಾವುದು ಅಂತ ಸಂದೇಶ ಕಳಿಸಿದ್ರೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಕೇಳಬಹುದು. ಹಾಗಿದ್ರೆ ಮುಂದಿನ ಸಂದೇಶವನ್ನು ಓದೋಣ. ನಮಸ್ತೆ ಆಕಾಶವಾಣಿ ಅಂತಿದ್ದಾರೆ. ನಮಸ್ತೆ, ನಿರ್ಮಲಾ ದುಮ್ಮೇನಹಳ್ಳಿಯಿಂದ. ನಮಗಾಗಿ ಉಪಾಸನೆ ಚಿತ್ರದಿಂದ ಭಾರತ ಭೂಷಿರ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿರ್ಮಲಾ ಅವರೇ, ನಿಮ್ಮ ಮೆಚ್ಚಿನ ಈ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.

ಎಸ್ ಜಾನಕಿಯವರ ಮಧುರವಾದ ಕಂಠದಿಂದ, ಉಪಾಸನ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯೊಂದಿಗೆ ಇಂದಿನ ವಾಟ್ಸಪ್ ಗೀತೆಗಳು ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಪ್ರೀತಿಯಿಂದ ಸಂದೇಶ ಕಳಿಸಿದಂಥ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಆಕಾಶವಾಣಿ ಹಾಸನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮೀಯ ಕೇಳುವರಿಗೆಲ್ಲ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು. ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್ ಅವರದು, ಸಂಗೀತ ಸಂಯೋಜನೆ ಆರ್ ಡಿ ಬರ್ಮನ್ ಅವರದು.

0: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ಕೇಳ್ತಾ ಇದ್ದೀರಾ ಫುಲ್ವಾರಿ ಗೀತೋಂಕ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಶಿಕಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಸಂಯೋಜನೆ ನದೀಮ್ ಶ್ರವಣ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅನುರಾಧ ಪೌದ್ವಾಲ್.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎ ವಾದಾರಹ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜನೆ ಆರ್ ಡಿ ಬರ್ಮನ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ. ಇದರಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ, ಈ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಮುಂದುವರೆದಂತೆ 1 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಗತಿಪಥ. ಇದರಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ, ಇದರಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕುಟುಕೆ. ನೀವು ಕೇಳ್ತಾ ಇದ್ದೀರಾ ಫುಲ್ವಾರಿ. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದಿಲ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಸಂಯೋಜನೆ ಆನಂದ್ ಮೆಲಿಂದ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌದ್ವಾಲ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿವಿ ರಾಮ್ಪ್ರಸಾದ್ ಅವರ ಹಾಡುಗಾರಿಕೆ ಆರಂಭದಲ್ಲಿ ಕೇಳಿ. ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ದ್ವಿಜಾವಂತಿ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ರಾಗಮಾಲಿಕ ರೂಪಕತಾಳ ಸಿಂಹಾಸನ ಸ್ಥಿತಿಯೇ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ತ್ಯಾಗರಾಜರ ಕೃತಿ ದೇವಗಾಂಧಾರ ರಾಗ ಆದಿತಾಳ ವಿನಾರಾಧನಾ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿವಿ ರಾಮ್ ಪ್ರಸಾದ್ ಅವರ ಹಾಡುಗಾರಿಕೆ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗತಲಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡ 99%ರಷ್ಟು ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024ನೇ ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ದರಿಂದ ಬಹಳ ಸಂತೋಷ, ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ, ಕಣ್ಣುಗಳಿಗೆ, ಮನಸ್ಸುಗಳಿಗೆ ನಾನು ಸೆರೆಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19ನೇ ತಾರೀಕು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27.19 ಕೋಟಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ

0: ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದೀರೇನ್ರಿ?
2: ಯಾರು? ಓ, ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ, ಕುತ್ಕೊಳ್ಳಿ.
3: ಓ, ಎಲ್ಲಿಗೋ ರೆಡಿ ಆಗ್ತಾ ಇದೀಯಲ್ಲ ನಿರ್ಮಲಾ.
2: ಏ, ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ, ನೀವ್ ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದ್ ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗು ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಗೊತ್ತಾ?
3: ಏನ್ ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ, ನಂಗ್ ಒಂದಿನ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀವು ಬಂದ್ ನೋಡಿ ಗೊತ್ತಾಗುತ್ತೆ.
1: ನಮ್ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗೇ ಇದೀವಲ್ಲ.
2: ರೀ, ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
3: ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
4: ನಿರ್ಮಲಾ ರೀ, ನಿರ್ಮಲಾ.
2: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ, ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
4: ಇಲ್ಲ ರೀ, ಇನ್ನು ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ, ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವ್ ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
4: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
3: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
1: ಸರಿ ನಡಿಯಮ್ಮ, ಹೋಗೋಣ. ಲತಾ
5: ನಮಸ್ತೆ. ಮೇಡಮ್
6: ನಮಸ್ತೆ. ಮೇಡಮ್ ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ, ಬನ್ನಿ ಒಳಗಡೆ ಹೇಳ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ರೇಣುಕಾ, ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ ಫ್ರೆಂಡ್ಸ್, ಇವ್ರಿಗೇನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡ್ ಬಂದೆ ಮೇಡಮ್ ಕ್ಲಾಸಿಗೆ.
5: ಯಾಕೆ? ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
3: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
5: ಹಾಗಾದ್ರೆ ನಿಮ್ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
1: ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದೀವಿ ಮೇಡಮ್.
5: ಬರೀ ಶರೀರವನ್ನ ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಆರೋಗ್ಯ ಅಂತಂದ್ರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರ್ಬೇಕು. ಅಂತವ್ರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳ್ತಾರೆ, ಆ ಹಾಡನ್ನ ಕೇಳಿ ನಂತರ ಮಾತನ್ನ ಮುಂದುವರ್ಸೋಣ ಆಯ್ತಾ?
7: ಸರಿ ಮೇಡಮ್.

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಸಾಧನೆ ಇಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ ನಾಲ್ಕು ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನ ಯೋಗ, ರಾಜಯೋಗ, ಭಕ್ತಿ ಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನ ನಿಗ್ರಹಿಸಿ ಮನಸ್ಸನ್ನ ಒಳಮುಖಗೊಳಿಸುತ್ತಾ ನಮ್ಮನ್ನ ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನ 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು ಅಂತೇಳಿ.
2: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
1: ಹೌದು, ಪ್ರತಿದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕ ನೀವು ತಿಳಿಸಿ ಹೇಳಿ ಇವರಿಗೆ.
3: ಸರಿ ಮೇಡಮ್. ಮೇಡಮ್ ಹೇಳದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನು ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
1: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
4: ಅದರ ಜೊತೆಗೆ ಪ್ರಾಣಾಯಾಮನ ಹೇಳ್ಕೊಡ್ತೀರಾ ಮೇಡಮ್?
1: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
5: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣಶಕ್ತಿ ನಿರಂತರವಾಗಿ ಅರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ ನಾಲ್ಕು ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸಿಕೊಂಡಿದ್ದೀವಿ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ ನಾಲ್ಕೇ ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು ನೂರಾರು ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನೂ ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೆ ಇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
1: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
6: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವ ಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನು ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸಿಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
2: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
3: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೀಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರ್ಲಿ ಕಷ್ಟನೇ ಬರ್ಲಿ ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
4: ನಿಜ ಕಣಮ್ಮ,
0: ಖಂಡಿತ. ಶೋಭಾ,
5: ಮಂಜುಳಾ ಅವರೇ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳಾ?
6: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
2: ಅಬ್ಬಾ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
1: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರು ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
7: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳೋಣವಾ?
1: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳೋಣವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆ ಅಂತೆ ನಮ್ಮದೇ ಪ್ರಪಂಚದಲ್ಲಿ ಇದ್ದೇವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸೋಣ. ಈಗ
0: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
2: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
3: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
2: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
4: ಆತ್ಮೀಯ ಕೇಳಿದ್ರೆ ಗಮನಿಸಿ, ಇಂದು ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗೆ ಇಂದು ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕರೆ ಮಾಡೋದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ, 2462889, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 08172. ಇಂದು ಸಂಜೆ 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾರ್ಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ, ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವ ವಿಮಾ ನಿಗಮ.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
5: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
5: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
5: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
4: ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ.
6: ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
7: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಇವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆ.
8: ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗಕ್ಕೆ ನಾವು ಸಂಧಿ

0: ಅಂತೇವೆ. ಅದು ಚಿಕ್ಕ ಮೂಳೆ ಆದರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿ ಇರ್ತಕ್ಕಂಥ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನ ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದನ್ನ ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
1: ಈ ಸಂಧಿವಾತದಲ್ಲಿ ಏನಾದರೂ ವಿಧಗಳಿದೆಯಾ?
0: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿ ಆಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೊರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂಥ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿ ಆಗಂಥ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲ್ ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನ ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಬಂದ್ರೆ ಬೇರೆ ತರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರು ಉತ್ಪತ್ತಿ ಆದ್ರೆ ಬೇರೆ ತರ ಚಿಕಿತ್ಸೆಯನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
1: ಡಾಕ್ಟರ್, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟರ್?
0: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನು ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲನೂ ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂತ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಕಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು, ನಾವು ಡಾಕ್ಟರ್ ಹೇಳಿದ್ದು ನಿಜನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂತ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವ್ರಿಗೆ ಇರ್ತಕ್ಕಂಥ ನೋವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೆಕಾಳು, ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂಥ ಒಂದು ಪೋಷಕಾಂಶ ಇದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ರೀತಿ ಅಂತಂದ್ರೆ ಲಂಘನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನು ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ, ಅಂದ್ರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂಥ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತದ ರೂಪದಲ್ಲಿ ಅಂದ್ರೆ ಆಕ್ಸಿಡೆಂಟ್ ಏನು ಇಂಜುರಿ ಹೊಡೆತ ಬಿದ್ದು ಅದರಿಂದ
1: ಆಕಸ್ಮಿಕವಾಗಿ
0: ಬಿದ್ದಾಗ ಸಹ ಜಾಯಿಂಟ್ಸ್ ಬಿದ್ದಾಗ ಅದರಿಂದ ಸಹ ಒಂದು ಸಂಧಿವಾತ ಬರ್ತಕ್ಕಂತ
1: ಇವೆಲ್ಲವೂ
0: ಕಾರಣಗಳು
1: ಕಾಣಿಸ್ಕೊಳ್ಳುತ್ತೆ. ನೋವಂತೂ ಇರುತ್ತೆ,
0: ನೋವಂತೂ
1: ಏನೆಲ್ಲ ಲಕ್ಷಣಗಳಿರುತ್ತೆ ಡಾಕ್ಟರ್?
0: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನು ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು. ಆ ಚಲನೆ ನಮ್ಗೆ ನಿಲ್ಲುತ್ತೆ, ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಒಂದು ಊತ ಒಂದು ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ ಹೆಪ್ಪುಗಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು ಅಥವಾ ಬೆಳಗಿನ ಜಾವದಲ್ಲಿ ಅದನ್ನು ಓಡಾಡಲಿಕ್ಕೆ ಆಗ್ತಕ್ಕಂಥ ಆ ಒಂದು ಸನ್ನಿವೇಶನ ತರ್ತಕ್ಕಂಥ ಈ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
1: ಕೆಲವೊಂದು ಸರಿ ನೋಡಿದ್ವಿ ವಯಸ್ಸಾದವರು ನೇರ ಇದ್ದಿದ್ದ ಅವರ ಬೆರಳುಗಳಿರಬಹುದು ಎಲ್ಲೆಲ್ಲೋ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ ಕೈ ಬೆರಳು ಕಾಲ್ ಬೆರಳು ಎಲ್ಲ.
0: ಹೌದು,
1: ಇದು ಕಾಲ್ ಕೂಡ
0: ಬೆಂಡ್ ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ. ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂತ ಒಂದು ವಿಧವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಸ್ಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತಾವಸ್ಥೆಗೆ ಮಾಡುತ್ತೆ. ನೆತ್ತ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿರ್ತಕ್ಕಂಥ ಕೈ ಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ, ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂಥ ಒಂದು ಲಕ್ಷಣಗಳು ಮಾಡುತ್ತೆ. ಇದು ಕೈ ಬೆರಳಲ್ಲಾದ್ರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು, ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರನೇ ಇರುತ್ತೆ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪು ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗ್ಲೂ ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ ಬೋ ಶೇಪ್ ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಶನ್ ಆಗಲ್ಲ ಮೇಡಮ್.
1: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ. ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟ್ರೆ, ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ. ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತಹ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಏನ್ ಹೇಳಿದೆ?
0: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂಥ ಗ್ರಂಥ. ಚರಕ ಮತ್ತೆ ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದ್ರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂಥ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ ಮೇಡಮ್. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ ವಯೋಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನರಹಿತ ಆಗ್ತಿದೆ ಅಂತಂದ್ರೆ ಅವರ ಪೇರೆಂಟ್ಸ್ ಆದ್ರೂ ಅವರೇ ಆದ್ರೂ ಅದನ್ನ ಜಾಗರೂಕತೆಯಿಂದ ಗಮನಿಸಿ ಲಕ್ಷಣಗಳನ್ನ ಗಮನಿಸಿ ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನ ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ ಒಂದು ಸಂಧಿ ರೂಪುರೇಷನ್ ಅಂದ್ರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.
1: ಓಕೆ ಡಾಕ್ಟ್ರೆ, ಹಾಗಾದ್ರೆ ಚಿಕಿತ್ಸೆ ಏನಿರುತ್ತೆ?
0: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು ಯಾವುದೇ ವೈದ್ಯ ಪದ್ಧತಿಯಲ್ಲಾದ್ರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತೆ ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದೆಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು, ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟ್ ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಕಂತಕ್ಕಂಥ ಒಂದು ಚಿಕಿತ್ಸೆ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದ್ರೆ ಏನಂತಂದ್ರೆ ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನು ಕೊಡಬಹುದು, ಒಂದು ಚೂರ್ಣ ರೂಪದಲ್ಲಿ ಕೊಡಬಹುದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡಬಹುದು, ಇನ್ನೊಂದು ಕಷಾಯ ರೂಪದಲ್ಲೂ ಕೊಡಬಹುದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ್ಯ ರೂಪದಲ್ಲೂ ಕೊಡಬಹುದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ ಐದು ಕರ್ಮಗಳಿದಾವೆ, ಅಂದ್ರೆ ವಮನ ವಿರೇಚನ ಭಸ್ತಿ ರಕ್ತ ಮೋಕ್ಷಣ ನಸ್ಯ ಅಂತ. ಈ ಐದರಲ್ಲಿ ಈ ಸಂಧಿ ರೋಗದಲ್ಲಿ ತುಂಬಾ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದ್ರೆ ಭಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಭಸ್ತಿ ಚಿಕಿತ್ಸೆಯನ್ನ ಯಾವ ಪೇಷಂಟ್ ಅಂದ್ರೆ ಯಾವ ರೋಗಿ ಅವರು ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡ್ಬಿಟ್ಟು ಭಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನ ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವ್ರಿಗೆ ಒಂದು ರೋಗನ ನಿವಾರಣೆ ಮಾಡತಕ್ಕಂತ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ, ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗಾಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ 6 ಋತುಗಳು ಇದೆ, ಆ ಋತುಗಳಲ್ಲಿ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ, ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂತ ಒಂದು ಸೀಸನ್ ಅಂತ ನಾವು ಗುರುತಿಸಿರ್ತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣಾಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡ್ಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರ್ಯನ ಫಾಲೋ ಮಾಡಿದಾಗ ಆ ಒಂದು ಋತುವಿನಲ್ಲಿ ಬರ್ತಕ್ಕಂತ ರೋಗಗಳು, ಇದೊಂದೇ ಅಲ್ಲ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತವೆ, ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಾನು ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ 4 ಮಾಸಗಳು 2 ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ, ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನೂ ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂತ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲಾಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ನೋವು ಎಲ್ಲಿದೆ ಅಂದ್ರೆ ನೋವು ಅಂತಲ್ಲ ಬಹಳ ಉಪಯೋಗಿಸ್ತಕ್ಕಂತ ಜಾಯಿಂಟ್ಸ್ ಯಾವ್ದು ಕೀಲುಗಳು ಯಾವ ಅಂತಾನೆ, ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು 4 ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ, ಈ ಆಯಿಲ್ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನು ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂತ ಆಹಾರ. ಏನು ಒಣಗಿರ್ತಕ್ಕಂತ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಿ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತ ದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರ್ಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆರ್ದ್ರ ಆಹಾರ ಅಂದರೆ ನೀರನ್ನು ಚೆನ್ನಾಗಿ ಕುಡಿಯೋದು ಮತ್ತು ಬಾಳ ಪಲ್ಯಗಳು ಎಲ್ಲನೂ ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನೂ ವಾತಗೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬಾ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು ಇವೆಲ್ಲನೂ ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವುದು ಎಲ್ಲನೂ ಸೂಕ್ತ

0: ನಮ್ಮ ಆಹಾರ ವಾತಾವರಣ ರೋಗಗಳನ್ನ ತಡೆಗಟ್ಟಬಹುದು ಅಂತಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ. ನಮಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳಿ ಬಳ್ಳಿ ಅಂತ ಹೇಳ್ತೀವಿ. ಅದು ನಾಲ್ಕು ಮೂಲೆ ಇರುತ್ತೆ. ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದೇನು ಬೇಕಾಗಿಲ್ಲ, ಅದು ಒಂದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ, ಅದನ್ನ ತಂದು ನಾವು ಯಾವ ರೀತಿ ಸೊಪ್ಪನ್ನ ಪಲಕನ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎಲ್ಲಾನ ಹಾಕಿ ನಾವು ಸಾರು ಮಾಡ್ತೀವಲ್ಲ, ಅದರ ಜೊತೆಲೇ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ. ಅಂದ್ರೆ 1-4 ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನೂ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದ್ರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಸಾಂದ್ರತೆಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡ್ಲಿಕ್ಕೆ ದಪ್ಪ ಇರ್ತಾರೆ, ಬಟ್ ಆದ್ರೆ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರಿತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಮುಂಗುರುಳ್ಳಿ ತುಂಬಾ ಕೆಲಸ ಮಾಡುತ್ತೆ. ಇದನ್ನ ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದರದೇ ಒಂದು ಟ್ಯಾಬ್ಲೆಟ್ಗಳೆಲ್ಲಾನು ತಯಾರು ಮಾಡ್ತಕ್ಕಂತ ಒಂದು ಇದನ್ನು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಂಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು, ನಮ್ಮ ಮತ್ತೆ ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದಾರಲ್ಲ, ಅದನ್ನ ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬಾ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗಿನ ಒಂದು ಜನರೇಷನ್, ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನಮ್ಮ ಹೇಳಿಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತಾರೆ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲವು ಲವಂಗನು ಸಹ ಹೇಳ್ತಾರೆ. ಇವೆಲ್ಲಾನು ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲಾನು ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವೊಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ. ಅಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ. ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂತ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟತಕ್ಕಂತ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ. ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಗೇನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರ್ತಕ್ಕಂತ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳಿದಿದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದನೂ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ, ಇವು ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ ಅವು ಮೂರು ಸೇರಿದಾಗನೇ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣ ತಿಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲಾನು ಆಲ್ಕಲಿಯದು ಸುಟ್ಟು ಬಿಡುತ್ತೆ. ಇದನ್ನ ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಹಾ, ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದು ಬೇಕಂತಂದ್ರೆ ವೀಳ್ಯದೆಲೆ ರಸ. ಅವು ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಹೊಗೆ ಸೊಪ್ಪು ಬರೀ ಅಡಿಕೆ ಪಾನ್ ಪರಾಕು ತಿನ್ನೋರಿಗೆ ಕ್ಯಾನ್ಸರ್ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್ ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ, ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ, ನನಗೆ ಸ್ವಲ್ಪ ಕಾಲು ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಹೊಟ್ಕೊಂಡು ಕೂತಿದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರ. ಏನಾಗ್ತಿದೆ ಈ ಒಂದು ನಗರೀಕರಣ ಆದಾಗ ಅಂತಂದ್ರೆ, ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ, ಮತ್ತೆ ಎಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬಾ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದೀವಿ. ಏನು ಬಿಸಿಲು ಬಿಸಿಲಿನ ಮಹತ್ವ ಅಂತಂದ್ರೆ, ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಗ್ನೇಯಂ ವಾಯುಯಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದ್ರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತ್ರೀ ಅಂದ್ರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂತ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎಸಿಯಲ್ಲಿ ಓಡಾಡ್ಕೊಂಡು ಬಹಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ ಸಂಧಿ ರೋಗ ಏನಂತೀವೋ ಅದನ್ನ ತುತ್ತಾಗದಂಗೆ ಇರ್ತಕ್ಕಂಥ ಚಾನ್ಸಸ್ ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು ಮತ್ತೆ ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡ್ ಬರ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿಲ್ಲ ವಾರಕ್ಕೆ ಎರಡು ಸಲ ಮೂರು ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ ರಶ್ಮಿಗಳಿಗೆ ನಮ್ಮ
1: ದೇಹವನ್ನು
0: ಕಾಯಿಲೆನ ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ ಅಂದ್ರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡ್ಲಿ ಏನಾದ್ರು ಒಂದು ಮೈ ಒಡ್ಡಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನೂ ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ ಯಾವ್ದು ಭಯ ಪಡೋದೇನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂಕ್ಕೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನ ನಾವು ಖಾತರಿ ಪಡಿಸಿಕೊಂಡು ತಜ್ಞ ವೈದ್ಯರ ಬಳಿ ಹೋದರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದಾವೆ. ಆಯುರ್ವೇದ ಒಂದು ಇದೆ, ಬೇರೇನು ಆಧುನಿಕ ಪದ್ಧತಿಗಳು ಯಾವುದೇ ಚಿಕಿತ್ಸಾ ಪದ್ಧತಿಗಳೆಲ್ಲ ಸಹ ರೋಗಿಗೆ ಎದುರ್ಕೊಳ್ಳದಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂಥ ಎಲ್ಲಾ ಚಿಕಿತ್ಸಾ ಪದ್ಧತಿಗಳಿದಾವೆ. ಆದ್ರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನ ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಾಗಲಿಲ್ಲ ಬಂದಿದೆ ಅಂತಂದ್ರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವ್ರ ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ.
1: ಥ್ಯಾಂಕ್ ಯು ಡಾಕ್ಟರ್,
0: ಧನ್ಯವಾದಗಳು
1: ಮಾಹಿತಿಗಾಗಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಶಂಕರಣ್ಣ, ಓ ನೋಡು, ಸಣ್ಣದಾಗಿ ಜಿಟ್ಟಿ ಜಿಟ್ಟಿ ಜಿಟ್ಟಿ ಮಳೆ ಎಲ್ಲ ಶುರುವಾಯ್ತು.
3: ಹೌದೌದು.
2: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಬೊಂಬೆ ಎಲ್ಲವ ರೆಡಿ ಮಾಡ್ಕೊಂಡೆ ಕೂತ್ಬಿಟ್ಟಿದ್ಯಲ್ಲ, ಜಗತ್ತಿಂದ ಉಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗ ಬತ್ತಿಲ್ಲ.
3: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕೊತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕೊತಿದ್ದೆ.
2: ನಾನ್ ನೋಡು ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ್ರಲ್ಲಿ. ಒಂದು ಬೆಚ್ಚಗಾಗದು,
3: ಹೌದು.
2: ಇನ್ನೊಂದು ಮಳೆ ನೆನೆತಿತ್ತಿಲ್ಲ,
3: ನೆನೆತಿರ್ಲಿಲ್ಲ.
2: ಇತ್ತೀಚೆಗೆ ಓಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತ ಅನ್ಕೊಂಡು ಅದ್ರ ಮೇಲೆ ಓಸಿ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ.
3: ನೆನೆಯಕ್ಕಲ್ಲ ಮುಖ್ಯವಾಗಿ.
2: ಈಗ ನೋಡು ಈ ಬತ್ನಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರು ಆಗೈತೆ, ಮಕ್ಕಳು ಹೆಂಗೋ ಹೋಗಿ ಬಂದು ಮಾಡ್ತವೆ, ಜೋರಾಗೇನ್ ಮಳೆ ಇಟ್ಕೊಂಡಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
3: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು. ಅದರಲ್ಲೂ ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ ಆಗಲ್ಲ ಬಿಡು.
2: ಅದೋ ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಜಲ್ದಿ ಮರ ಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನೆಯ. ಮಕ್ಕಳಿಗೆ ನೋಡು ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
3: ಕಷ್ಟ ಅಂತೀಯಲ್ಲ ಶಂಕರಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕುಡಕ್ ಕಡೆಗೆ ಹೋಗ್ಬಿಟ್ರೆ
2: ಮಲ್ಸಿಮೆಗೆ
3: ಮೂರ್ನಾಲ್ಕು ದಿವಸ ಇರಕ್ಕಲ್ಲ ಕರೆಂಟು.
2: ಕರೆಂಟ್
3: ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟು ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ,
2: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
3: ಕತ್ಲೇನಾಗಿರ್ಬೇಕು.
2: ಓ
3: ನೋಡು ಈಗ ಇವೆಲ್ಲವ ಬಂದ್ವ, ಮೊದ್ಲೆಲ್ಲವ ಟೆಲಿಫೋನ್ ವೈರ್ ಕಟ್ ಆಗವು, ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವು ಬಂದವ ಅಂತ ಅನ್ಕೊಂಡ್ರೆ
2: ಮೊಬೈಲ್ ಫೋನ್
3: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವಲ್ಲ.
2: ಅಂದ್ರೆ ಅನುಕೂಲ ಎಷ್ಟಾದ್ರೂ ಅನಾನುಕೂಲನೂ ಐತೆ ಅನ್ನೋದನ್ನ ಹೇಳ್ತಾ
3: ಇದ್ದೆ. ಅದಕ್ಕೆ ತಕ್ಕನಾಗಿ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ. ಆಯ್ತಾ, ನಾನು ನಿನ್ಗು ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷದಿಂದಲೂ. ಸ್ವಲ್ಪ ಏನಾದ್ರು ಸೋಲಾರ್ ಪಲಾರ್ ಹಾಕಿಸ್ಕ ಬೇಕಾಯ್ತದೆ ಅಂತ ಅನ್ಕೊಂಡು ಹೇಳಿದ್ ಮತ್ತೆ ಕೆಳಕಲ್ವಲ್ಲ.
2: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಿಸ್ಕ ಅಂತೇಳಿ ಅಂತವ. ಸೋಲಾರ್ ಹಾಕಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಿಸ್ಕತಿನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ಕಲ್ಲ ಅಂತ.
3: ಏನ್ ಹಾಕಲ್ಲ, ಈಗ ನೋಡು ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯ ಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ. ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
2: ಉಚಿತವಾಗಿ ವಿದ್ಯುತ್ ಅಂತಂದ್ರೆ
3: ಅಂತ ಅಂದ್ರೆ ಈಗ ನೋಡು ಶಂಕರಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ. ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ. ಆಯ್ತಾ, ಎಲ್ಲಾರ್ಗೂ ತಲುಪಿಸ್ಬೇಕು ಅಂತ ಅಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟ್ ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನಗೆ ಸಮಸ್ಯೆ. ಒಂದು ಈಗ ಬೇಸಿಗೆ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ. ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ಲೋಪ
2: ಕಾನ್ಸೆಪ್ಟ್,
3: ಸುಮಾರು ವರ್ಷದಿಂದಲೂ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಯಾರಿಗೆ ಆಸಕ್ತಿ ಇರ್ತದೋ ಅಂತರ್ಗೆ ಕೊಡಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನು ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆಲಿ ಏನು ಅಂತ ಅಂತಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತಾವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ಮ ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು. ಆಯ್ತಾ, ನಮ್ಮ ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂದ್ರೆ ನಮಗೆ 24 ಅವರ್ಸ್ ಕರೆಂಟ್ ಇರ್ತದೆ. ಆಯ್ತಾ, ಇದು ಹೆಚ್ಚುವರಿ ಆಯ್ತು ಅಂತ ಅಂತಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
2: ಬಳಸೋಷ್ಟು ವಿದ್ಯುತ್ ಬರ್ತದೆ.
3: ಆಯ್ತಾ, ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ ಶಂಕರ್,
2: ಅಷ್ಟೊಂದೆಲ್ಲ
3: ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ 100 ಇನ್ನೂರು ಉಳಿತದಲ್ಲ. ಅದನ್ನ ಏನ್ ಮಾಡ್ಬೋದು ಅಂತ ಅಂತಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
2: ಕರೆಂಟ್ ಆಫೀಸ್ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
3: ನಾವೇ ಕರೆಂಟ್ ಮಾರಾಟ ಮಾಡಬಹುದು. ಅದ್ ದುಡ್ಡು ಕೊಡ್ತಾರ ಅವರು, ಅದ್ ದುಡ್ಡು ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ 15,000-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ ಮನೇಲಿ
2: ಹಾಕಿಸ್ಕೊಳ್ಳೋದ್ರಿಂದ.
3: ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತೋ ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ.
2: ಅಂದ್ರೆ ಸರ್ಕಾರದವರು
3: ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ ಇರ್ತದಲ್ಲ ಆ ದುಡ್ಡಲ್ಲ ಆಗ ಅಂತ ಕೆಲ್ಸಗಳಲ್ಲ,
2: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ
3: ಅದಕ್ಕೋಸ್ಕರವ ಈ ಲೋನ್ ಕೊಟ್ಬಿಡ್ತಾರಂತೆ
2: ಸರ್ಕಾರದಿಂದ.
3: ಸರ್ಕಾರದಿಂದ ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚಾಯ್ತದ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ ಆಯ್ತಾ. ನೋಡು ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025ನೇ ವರ್ಷದ ಕೊನೆವರೆಗೂ ಸುಮಾರು 10,907 crore ವಷ್ಟು ಕೊಟ್ಟವ್ರು ಅಂತ ನೋಡು. ಈಗಾಗಲೇ 579,000 ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ.
2: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
3: ಅಳವಡಿಸ್ಕೊಂಡವ್ರೆ
2: ಈ ಸರ್ಕಾರದ ಯೋಜನೆಯಿಂದ.
3: ಸರ್ಕಾರದ ಯೋಜನೆ ಆಯ್ತಾ. ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ ಎಲ್ಲದನ್ನ ಮಾಡಬಹುದು. ಈಗ ಈಗ ಕರೆಂಟ್ ಅಂತ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ ಆಯ್ತಾ. ಬೇಸ್ಗೆನಲ್ಲಿ ಫ್ಯಾನ್ ಗಿನ
2: ತಿರ್ಸಬೇಕು.
3: ಈಗ ಅಡುಗೆ ಮನೆಗೆ ಹೋದ್ರೆ
2: ಮಿಕ್ಸಿ ಪಕ್ಷಿ
3: ಹಾಕೊಳ್ಳೋಕೆ ಅದಕ್ಕೆ ಬೇಕಾಯ್ತದೆ.
2: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಸಿಗ್ಬೇಕು ಅಂದ್ರೆ ಟಿವಿ ಪವಿ ಹಾಕೊಳ್ಳಕ್ ಬೇಕು
3: ಬೇಕು ಆಯ್ತಾ. ಹಿಂಗೆ ಇದು ತುಂಬಾ ಅನುಕೂಲ ಆಗಿರೋ ಒಂದು ವಿಷಯ ಇದು.
2: ಹಂಗಾಗಿ ನೀನ್ ಹೇಳೋದು ಈ ತರದ ಒಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕ್ ಒಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
3: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ
2: ಫ್ರೀಯಾಗಿ,
3: ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು ನೀನು ಮನೇಲಿ. ಬಿಲ್ ಕಟ್ಟೋದು
2: ತಪ್ಪದೆ
3: ನೋಡು. ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರೋ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರ.
2: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
3: ಬಳಸ್ಕೊಂಡವ್ರೆ. ಅದ್ ಬಿಟ್ಟು ನೋಡು ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನ್ ಕೇಳತ್ಲೇ ಇರ್ತೀಯ, ಏನು ಮಾಡಕಲ್ಲ ನೀನು.
2: ಹಂಗೆ ನಮ್ ಜನ ಇದೇ ತರ ನಂತರ
3: ಹಂಗೆ ಅಂತ ಅಂತ ಎಲ್ಲರೂ ಹೋಗ್ಬಾರ್ದು ಚಕ್ರಣ ಅಂತ ಅಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಳಕೆ ಮಾಡ್ಕೋಬೇಕು,
2: ತಿಳ್ಕೊಬೇಕು ಮೊದಲು
3: ತಿಳ್ಕೊಬೇಕು.
2: ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿನ ವಹಿಸ್ತಾ ಇಲ್ಲ.
3: ವಹಿಸ್ತಾ ಇಲ್ಲ, ವಹಿಸ್ಕೊಂಡು ಮಾಡೋದ್ರಿಂದ ನೋಡು. ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ ಆಯ್ತಾ. ನೀರಿನ ಮಾಡೋದಾಗ್ಲಿ ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಾಡ್ಗದ್ ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ ಮಾಡ್ಕೋಬಹುದು.
2: ಅಂದ್ರೆ ಈ ತರ ಆಗ್ತಕ್ಕಂಥ ಉಪಯೋಗವ ನಾವು ಮಾಡ್ಕೋಬೇಕಾಗೈತೆ. ಮೊದಲನೇದಾಗಿ ಇಲ್ಲಿ ನೋಡೋಣ, ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ ನಾವು ಬಳಸ್ಕಂದೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗದನ್ನ ತಪ್ಪಿಸಬಹುದು ನೋಡು.
3: ಹೌದೌದು.
2: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಓದಕ್ಕಾಗಲ್ಲ. ಈಗ ನಾವೆಲ್ಲಾದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲಾದ್ರಲ್ಲಿ ಓದ್ತಾ
3: ಇದ್ದೋ.
2: ಈಗ ಸಿಮೆಂಟ್ ಅನ್ನೋ ಇಲ್ಲ, ದೀಪವೂ ಇಲ್ಲ ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬಿತ್ತಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರನ ಹಾಕಲ್ಲ, ಹಗಲ್ ಯಾವ್ದು ರಾತ್ರಿ ಯಾವ್ದು
3: ಗೊತ್ತಾಗಲ್ಲ.
2: ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗೆ ಬಂದಿದ್ದು ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವೀಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
3: ಅನುಕೂಲ ಆಯ್ತದೆ.
2: ಜೊತೆಗೆ ನಾನು ತಿಂಗಳು ತಿಂಗಳು ಕೆ ಬಿ ಬಿಲ್ ಕಟ್ಟಂಗಿರಕಲ್ವಲ್ಲ,
3: ಕಟ್ಟಂಗಿರಕಲ್ಲ. ಎಷ್ಟೋ ಸರಿ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕಾಕಲ್ಲ ಅಂತ ಅನ್ಕೊಂಡು ಹುಡ್ಗಾರದಲ್ಲಿ ಊಟ ಮಾಡಿಸ್ ಮಲ್ಕೋರ್ ಮಲ್ಲಿ ತಪ್ಪವ
2: ಅದು ದಿಟ ಅದ್ನ. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡ್ ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸಬಹುದು.
3: ಏ ಇಲ್ಲ, ಸುಳ್ಳು ಹೇಳಕ್ಕಲ್ಲ ಪಾಪ, ಏನೋ ಒಂದು ಓದ ಪಾಪ ಅವ್ರ ತಾನೇ ಹಿಂದೆ ಏನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ್ ಶಂಕರಣ, ಈಗ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರ ಸಿಗಕ್ಕಲ್ಲ.
2: ಈಗ ನಾವೇ ಮನೆಯೊಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು. ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂತ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ
3: ನೋಡು. ಒಳ್ಳೆ ಟೈಮು ಶಂಕರಣ ಇದು, ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡೋರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
2: ಅಯ್ಯೋ ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು, ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
3: ಬಾಬಾ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ದತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3 ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28 ಮುಕ್ತಾಯಗೊಳ್ಳಲಿದ್ದು ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 June 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ದ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10 ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ July 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ದತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದರಾ ಬೇಂದ್ರೆ ಅವರ ರಚನೆ, ಹಾಡಿದ್ದಾರೆ ರವಿ ಕುಲಕರ್ಣಿ.

0: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಸಿದ್ದಯ್ಯ ಪುರಾಣಿಕರ ರಚನೆ, ಹಾಡಿದ್ದಾರೆ ರೋಹಿಣಿ ಮೋಹನ್.

ಆಕಾಶವಾಣಿ ಹಾಸನ, ಸಮಯ 1:30.06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆಸೆಗುಬ್ಬ ಮೀಸೆಗುಬ್ಬ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಶ್ರೀ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಲರಾಮ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ದಿವ್ಯಾ ರಾಘವನ್.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ಕೇಳ್ತಾ ಇದ್ರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಂದ್ರಚಕೋರಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ SA ರಾಜ್ಕುಮಾರ್. ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಮತ್ತು ಸಂಗಡಿಗರು.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕರೆ ಮಾಡೋದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ, 2462889, ಮತ್ತೊಂದು ಸಂಖ್ಯೆ 2452258. ಎಸ್ಟಡಿ ಕ್ರಮಾಂಕ 08172. ಇಂದು ಸಂಜೆ 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾರ್ಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ, ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವ ವಿಮಾ ನಿಗಮ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾಳಿಪಟ ಚಿತ್ರದ ಗೀತೆ. ಗೀತೆಗೆ ಸಂಗೀತವನ್ನು ಅಳವಡಿಸಿದ್ದಾರೆ ವಿ ಹರಿಕೃಷ್ಣ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ಸ್ ಸಹಯೋಗದಲ್ಲಿ ನರಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟಪತಿ ಭವನಕ್ಕೆ ತೆರಳಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ.

0: ಗಂಡಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ. ಅಂಥವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಧ್ಯತೆ ಏನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3,66,00,000 ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ದಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ

0: ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಕಳೆದ 2020ರಿಂದ ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
1: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗಲಾರದು. ಏಕೆ ಅಂದರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತಹ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ದಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ದಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಜಕೇಸರಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ, ಗೀತೆಯನ್ನು ಹಾಡಿದ್ದಾರೆ ಟಿಪ್ಪು.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಕೀರಾ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್. ಗೀತೆಯನ್ನು ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪಾಲ್ಗೊಳ್ಳೋದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 246-289, ಮತ್ತೊಂದು ಸಂಖ್ಯೆ 245-258. ಎಸ್ಟಡಿ ಕ್ರಮಾಂಕ 08172. ಇಂದು ಸಂಜೆ 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾರ್ಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವ ವಿಮಾ ನಿಗಮ. ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರಿಕೆಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬರ್ಫಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಗೆ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅನುರಾಧ ಭಟ್. ಗೀತೆಗೆ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: गीतों भरी कहानी इस श्रृंखला में आप सुन रहे थे अरकवान रब्बही की लिखी कहानी अंजलि, वाचन स्वर नेहा शर्मा का, संपादन सहयोग काजल भदरगे, कार्यक्रम के प्रस्तुतकर्ता जुबैर खान। अगले सप्ताह किसी नई कहानी के साथ होंगे हाजिर, तब तक दीजिए इजाजत, नमस्कार।
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್ಗಳಲ್ಲಿ ಈ ತಂಪಾದ ಸಂಜೆಯ ಒಲವಿನ ಪ್ರಸಾರಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿಯ ನಮಸ್ಕಾರಗಳು. ಸಮಯ 5:14. ಕೇಳುಗರೆ, ಕಾರ್ಯಕ್ರಮ ಈಗಾಗಲೇ ಗೊತ್ತಿದೆ, ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಿ ಮಾತನಾಡಿ ನಿಮ್ಮೆಚ್ಚೆಯ ಗೀತೆಯನ್ನು ಕೇಳಿ ಅಂತ ಹೇಳ್ತಾ, ಹಾಗೆ ಹೊಸ ಕೇಳುಗರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528, STD ಕ್ರಮಾಂಕ 08172. ಕಾರ್ಯಕ್ರಮವನ್ನು ಕೇಳಿ ಮತ್ತೆ ಭಾಗವಹಿಸಿ. ಈಗಾಗಲೇ ಕರೆ ಬರ್ತಾ ಇದೆ, ತಗೊಳ್ಳೋಣ.

0: ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು ಮೇಡಮ್.
0: ಹೆಂಗಾರೋ ಮಾಡಿ ಲೈನ್ ಇಳಿದು ಬಿಡ್ತೀರಾ.
1: ನನಗೆ ಇದು ಧರ್ಮ ಚಿತ್ರದಿಂದ ಸತ್ಯ ಧರ್ಮಗಳೇನ ಪಾದಕಮಲಗಳಂತ.
0: ಯಾವ ಚಿತ್ರದಿಂದ?
1: ಧರ್ಮ ಚಿತ್ರದಿಂದ.
0: ಧರ್ಮ ಸರೇನಾ ಧರ್ಮನ?
1: ಧರ್ಮ ಧರ್ಮ ಖಾಲಿ ಧರ್ಮ ಸತ್ಯ ಧರ್ಮ ಲೋಕ ಪಾವನ ಗಂಗೆ ಅಂತ ಉಂಟು.
0: ಆಯ್ತಾಯ್ತು ಆಯ್ತು, ಸಿಕ್ಕಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಗೀತೆ ಇದು. ಹೇಳಿ.
1: ಆಯ್ತು ಮೇಡಮ್.
0: ಗೀತೆ ಪ್ರಸಾರ ಆಗ್ತಾ ಇದೆ.

0: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
0: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮಸ್ತೆ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು?
3: ಮೇಡಮ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಏರೂರು ಗ್ರಾಮದಿಂದ ರೀ, ಗಂಗಪ್ಪ ಅಂತ.
2: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಥ್ಯಾಂಕ್ ಯು ರೀ ಮೇಡಮ್.
2: ಯಾವ ಗೀತೆ ಬೇಕು ಹೇಳಿ
3: ಮೇಡಮ್. ಅದು ಒಂದಾಗಿ ಬಾಳು ಚಿತ್ರದೊಳಗೆ ರೀ, ಬಳೆಗಳು ಹಾಡುತ್ತಿದೆ ಅಂತ ಜಾನಕಿ ಅಮ್ಮ ಅವ್ರು ಹಾಡಿದ್ದಂಗೆ.
2: ಇಲ್ಲ ಇಲ್ಲ, ಜಾನಕಿ ಅಮ್ಮ ಅವರಲ್ಲ ಹಾಡಿರೋದು, ಚಿತ್ರ ಅವರು. ಚಿತ್ರಮ್ಮ ಅವರು ಹಾಡಿರಂತ ಗೀತೆ. ಚೀವದೇ ಶಂಕರ ರಚನೆ, ವಿಜಯ ರಾಗ ಸಂಯೋಜನೆ ಇದೆ. ಮತ್ತೆ ಗಂಗಪ್ಪ ಅವರು, ಹೇಗಿದೆ ವಾತಾವರಣ? ಮಳೆ ಬರ್ತಿದ್ಯಾ
3: ಮೇಡಮ್? ಅದೇ ಮಳೆ ಇಲ್ಲ ನೋಡ್ರಿ, ಇಲ್ಲಿ ಏನ್ 2 ದಿವಸ ಆತ ಮತ್ತೆ ಬಾಳ ಬಿಸಿಲು ಹೊಡಿತಾ ಬಿಸಿಲು ಬೀಳ್ತಾ ಇದೆ ರೀ. ಸೋಮವಾರ ದಿವಸ ಸ್ವಲ್ಪ ಮಳೆ ಆಯ್ತಿರಿ ಮೇಡಮ್, ಮತ್ತೆ ತಿರುಗಿ ಮಳೆ ಇಲ್ಲ.
2: ಹಾಸನ ಆಕಾಶವಾಣಿನ ಕೇಳ್ತಾ ಇರ್ತೀರಾ ಯಾವಾಗ್ಲೂ?
3: ಹೌದ್ರಿ ಮೇಡಮ್, ಖಂಡಿತ. ನಾವು ಟೈಲರ್ ಅದೀವಲ್ರಿ ಮೇಡಮ್, ಹಂಗಾಗಿ ನಾವು ಖಂಡಿತ ಕೇಳ್ತೇವ್ರಿ.
2: ಓ, ಯಾವ ಟೈಲರ್? ಲೇಡೀಸ್ ಟೈಲರ್ ಜೆಂಟ್ಸ್?
3: ಜೆಂಟ್ಸ್ ರೀ ಮೇಡಮ್.
2: ಆಯ್ತು. ಮತ್ತೆ ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಗೆ ಪ್ರಸಾರ ಆಗತ್ತೆ.
3: ನಮಸ್ಕಾರ. ಥ್ಯಾಂಕ್ ಯು ರೀ ಮೇಡಮ್. ನಮಸ್ತೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೆಳಗರೆ 102.2 ಮೆಗಾಹರ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಹಾಸನ ಆಕಾಶವಾಣಿ ಕೇಂದ್ರದಿಂದ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು?
3: ನಮಸ್ಕಾರ ಮೇಡಮ್.
2: ನಮಸ್ತೆ, ಯಾರದು?
3: ಸಂಗಮ್ ಟೈಲರ್, ಶಶಿಕುಮಾರ್, ಪೇಟೆ ಮಚ್ಚಂಡಳ್ಳಿಯಿಂದ. ಮೇಡಮ್
2: ಮೊದಲು ಹೇಳ್ಬಿಡಿ, ಯಾವ ಗೀತೆ ಬೇಕು ನಿಮ್ಗೆ?
3: ಮೇಡಮ್ ನನಗೆ ರಥಸಪ್ತಮಿಯಿಂದ ಶಿಲೆಗಳ ಸಂಗೀತ ಮೇಡಮ್.
2: ಯಾಕೆ ಇಷ್ಟ ಹಾಡು?
3: ಮೇಡಮ್ ಅದೊಂಥರ ಕೇಳೋದಕ್ಕೆ ಆಗಿರುತ್ತೆ ಮೇಡಮ್.
2: ಮತ್ತೆ ಯಾರು ಹಾಡಿರೋದು ಗೊತ್ತಿದ್ಯಾ ಅದು?
3: ಸುಧಾರಾಣಿ ಮತ್ತೆ ಶಿವರಾಜ್ ಸಿಂಗ್
2: ಅವರು ನಟಿಸಿದಂತಹ
3: ನಟಿಸಿರೋದು.
2: ಮತ್ತೆ
3: ಪಾತ್ರ ಮೇಡಮ್,
2: ಅದರ ಸಾಹಿತ್ಯ ಚಿವುದಯಶಂಕರ್ ಅವರದು.
3: ಹ್ಞೂ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ ರೆಕಾರ್ಡ್.
2: ಹೌದು, ರಾಗ ಸಂಯೋಜನೆ ಮಾಡಿರೋದು ಉಪೇಂದ್ರ ಕುಮಾರ್.
3: ಕೇಳಿ, ತುಂಬಾ ಕಾರ್ಯಕ್ರಮಗಳನ್ನ ತುಂಬಾ ಮಿಸ್ ಮಾಡ್ಕೊಬಿಟ್ಟಿದ್ದೆ ಒಂದು ತಿಂಗಳಿಂದ.
2: ಯಾಕೋ?
3: ಮಕ್ಕಳಿಗೆ ಎಕ್ಸಾಮ್ ಇತ್ತು, ಅದರಿಂದ ನಾನು ರೇಡಿಯೋ ಮತ್ತೆ ಕರೆ ಮಾಡುದು ಸ್ವಲ್ಪ ಇದ್ ಮಾಡ್ಬಿಟ್ಟಿದ್ವಿ.
2: ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗ್ದೋಗಿತ್ತಲ್ಲ ದೊಡ್ಡ ಮಕ್ಳ. ಹಂಗಾದ್ರೆ
3: ನಮ್ ಮಗ ಇಂಡಿಯನ್ ಆರ್ಮಿ ಕ್ಲರ್ಕ್ ಆಗಿದಾನೆ, ಡಿಗ್ರಿ ಎಕ್ಸಾಮ್ ತಗೊಂಡಿದ್ದ, ಅದರಿಂದ ನಾನು ಕರಾನು ಮಾಡ್ತಿಲ್ಲ.
2: ಸರಿ ಸರಿ,
3: ಈಗ ಬೆಳಗ್ಗೆ ಜ್ಞಾನ ದೇವಿಗೆ ಮತ್ತೆ ಇವಾಗ ಕರೆ ಮಾಡಿದ್ರೆ.
2: ಹೋಗ್ಲಿ ಬಿಡಿ, ಹೊಸ ಕೇಳುಗರಿಗೆ ಅವಕಾಶ ದೊರೆತಿರುತ್ತೆ.
3: ಹ್ಞೂ ಮೇಡಮ್, ಹ್ಞೂ ಮೇಡಮ್, ಖಂಡಿತ.
2: ಆಯ್ತು, ನಮಸ್ತೆ. ನಿಮ್ ಗೀತೆ ಬರ್ತಾ ಇದೆ ಕೇಳಿ.
3: ಓಕೆ ಮೇಡಮ್.

0: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಬಿತ್ತರವಾಗಲಿರುವ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತೆಂಗಿನ ತೇರು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿಯ ಅಭಿಯಾನ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮದ್ ಸೂದನ್. ಕೇಳುಗರ ಕರೆಯನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರೆದಂತೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು? ಸ್ಪಷ್ಟವಾಗಿ ಇನ್ನೊಂದ್ಸತಿ ಹೇಳಿ. ಯಾವ ಗೀತೆ ಬೇಕು ನಿಮ್ಗೆ? ನಿಮ್ ಧ್ವನಿ ಕರೆಕ್ಟ್ ಆಗಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ದಯವಿಟ್ಟು ಸ್ಪಷ್ಟವಾಗಿ ಹೇಳಿ.
1: ಸಾವಿರ ಸುಳ್ಳು ಚಿತ್ರದಿಂದ, ಅದರಲ್ಲಿ ಹೆಣ್ಣೆಂದರೇನು ಸೌಂದರ್ಯವೇನು ಅಂತ ಒಂದು ಹಾಡಿದೆ
0: ಮೇಡಮ್.
1: ಹಾಸನ ಆಕಾಶವಾಣಿ ಕೆಲವರಿಗೋಸ್ಕರ ಪ್ರಸಾರ ಮಾಡಬೇಕು.
0: ಗೀತೆಯನ್ನ ಯಾರು ಹಾಡಿದರೆ ಗೊತ್ತಿದ್ಯಾ?
1: ಬಹುಶಃ ಎಸ್ ಪಿ ಬಿ ಅವರು ಇರ್ಬೋದು.
0: ಎಸ್ ಪಿ ಬಿ ಅವರು ಮತ್ತೆ ಹೌದು ಹೌದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಹಾಗೆ ಎಸ್ ಚಾಣಕ್ಯ ಅವರು ಹಾಡಿದ್ದಾರೆ. ಉದಯಶಂಕರ್ ಅವರು
1: ಮೋಹನಾಕ್ಷಿ ಮೇಡಮ್ ಅವರು ಬಂದಾಗ ಒಳ್ಳೆ ಒಂದು ಗೀತೆಗಳು ಪ್ರಸಾರ ಮಾಡಿದ್ರು ಮೇಡಮ್.
0: ಎಲ್ಲಾ ಕಾರ್ಯಕ್ರಮಕ್ಕೂ ಫೋನ್ ಮಾಡ್ಬಿಟ್ರೆ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಬಿಡಿ
1: ಮೇಡಮ್. ನಾನು ಹಾಸನ ಆಕಾಶವಾಣಿಗೆ 5 ಕರೆ ಮಾಡಿದ್ ಇವತ್ತೇ ಮಾಡಿದೀನಿ ಮೇಡಮ್.
0: ಓಕೆ, ಆಯ್ತು. ಹಾಗೆ ಮಾಡಿದ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಒಳ್ಳೆ
1: ಅಂದ್ರೆ ಕೇಳ್ತಾ ಇರ್ತೀನಲ್ಲ ಮೇಡಮ್, ಕೇಳ್ತಾ ಇರ್ತೀನಿ ಮೇಡಮ್.
0: ಅದೇ ಅದೇ ಆಯ್ತು. ಚಿ ಉದಯಶಂಕರ್ ಅವರು ಈ ಗೀತೆಯನ್ನ ರಚಿಸಿದ್ದಾರೆ, ಹಾಗೆ ಶಂಕರ್ ಗಣೇಶ್ ಅವರು ರಾಗ ಸಂಯೋಜಿಸಿದ್ದಾರೆ. ಕೇಳಿ ನಿಮ್ಗೆ ಪ್ರಸಾರ.
1: ಗಂಗಾವತಿರಣ್ ಕಡೆಯಿಂದ ಶುಭ ಸಂಜೆ, ನಮಸ್ಕಾರಗಳು ಮೇಡಮ್.
0: ನಮಸ್ತೆ.

0: ನಮಸ್ತೆ, ಕೊನೆಯ ಗೀತೆ. ಯಾರು ಮಾತಾಡ್ತಿರೋದು?
1: ಹಲೋ,
0: ಯಾವ ಗೀತೆ ಬೇಕು
1: ನಮಗೆ? ಕಡಲು ಕಣ್ ಕಡಲು ಶಿವರಾಜ್ ಕುಮಾರ್ ಗೀತೆ ಕೇಳ್ತೀನಿ ಮೇಡಮ್. ಅವರ ಇದು ಕೆ ಪಾಕಿಸ್ತಾನ್ ಚಿತ್ರ ಇರ್ಬೋದು.
0: K-47
1: ಕೆ ಪಾಕಿಸ್ತಾನ್ ಚಿತ್ರ ಇರ್ಬೋದು. ಆ ಗೀತೆ ಬೇಕಾಯ್ತು ಸರ್. ಆ ಗೀತೆ ಚೆನ್ನಾಗಿದೆ.
0: ಯಾರು ನಿಮ್ಮ ಹೆಸರೇನು?
1: ಏನ್ ಮೇಡಮ್
0: ನಿಮ್ಮ ಹೆಸರೇನು? ಯಾವೂರು?
1: ನಮ್ಮ ಹೆಸರು ಮುತ್ತಣ್ಣ ಚಿತ್ರಗಾರ, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್. ಅವರ
0: ಆಯ್ತು, ಗೀತೆ ಪ್ರಸಾರ ಆಗ್ತಾ ಇದೆ, ಸಮಯ ಜಾಸ್ತಿ ಇಲ್ಲ. ನೀವು ಕೊನೆಯ
1: ಓಕೆ ಮೇಡಮ್, ನಮಸ್ತೆ.
0: ಕೇಳಿಕೊಳ್ಳಿ. ನಮಸ್ತೆ.

ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ AK-47 ಚಿತ್ರದ ಗೀತೆ ಹರಿಹರನ್ ಮತ್ತು ಚಿತ್ರ ಅವರ ಯುಗಲ ಸ್ವರದಲ್ಲೇ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಇವರಿಗೆ ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಸಿಕ್ಕವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಕರೆ ಸಿಕ್ಕಿದವರು ಮುಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಕಾರ್ಯಕ್ರಮ ನಿಮ್ಮವರಿಗೆ ಮುಟ್ಟೋದಕ್ಕೆ ತಾಂತ್ರಿಕ ಸಹಕಾರವನ್ನು ನೀಡಿದಂಥವರು ಸುನೀಲ್ ಕುಮಾರ್ ಹಾಗೂ ರಾಜು.
1: ಆಕಾಶವಾಣಿ ಹಾಸನ.
2: ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ್, ವಕೀಲರು ಹೆತ್ತೂರು, ಹಾಗೂ ಉದಯ್ ಭಾರತೀಯ ಜೀವಾ ವಿಮಾ ನಿಗಮ ಹೆತ್ತೂರು.
1: ಇಂದಿನ ಸಂಚಿಕೆಯಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಕೆ ಸಂದೇಶ್ ಅವರ ಮಾತುಗಳ ಮುಂದುವರಿದ ಭಾಗ ಹಾಗೂ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ ಎಂ ಕೂರ್ಮಾರಾವ್, ಹೆತ್ತೂರು ಎಫ್ಪಿಒನ ಅಧ್ಯಕ್ಷರಾದ ಎಚ್ ಡಿ ಸುಧಾಕರ್ ಹಾಗೂ ಕಾಫಿ ಬೆಳೆಗಾರರಾದ ಎಂಜೆ ಸಚಿನ್ ಅವರ ಮಾತುಗಳನ್ನು ಆಲಿಸಬಹುದು. ಮೊದಲಿಗೆ ಆಲಿಸೋಣ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಕೆ ಸಂದೇಶ್ ಅವರ ಮಾತುಗಳ ಮುಂದುವರಿದ ಭಾಗ.
3: ಕಾಫಿ ಕಂಪನಿಯನ್ನು ನಾವು ಪ್ರಾರಂಭ ಮಾಡಿದ್ವಿ, ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡಿದ್ವಿ. ಆಯೋಜಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೀವು ಸೆಲೆಕ್ಟ್ ಮಾಡಿರತಕ್ಕಂಥ ಪ್ಲೇಸ್ ಇದೆಯಲ್ಲ ನೋಡಿ, ಕಾಫಿ ಗಿಡಗಳ ಮಧ್ಯದಲ್ಲಿ ಈ ಒಂದು ಸ್ಥಳನ ನೀವು ಗುರುತಿಸಿದ್ದೀರಿ. ವಾತಾವರಣ ಹೆಂಗಿದೆ ನೋಡಿ. ಅವ್ರು ಹೇಳ್ತಾ ಇದ್ರು ನಮ್ಮ ವಿಶಾಖಪಟ್ಟಣಂ 44 degrees ಅಂತ. ಆ ಏರಿಯಾದಲ್ಲಿ ಕಾಫಿ ಬೆಳೀತಾ ಇದ್ದಾರೆ. ಒರಿಸ್ಸಾಕ್ ಹೋಗಿದ್ದೆ ಅಂದ್ರು ನಮ್ಮ ದಿನೇಶ್ ಅವರು, ಅಲ್ಲಿ ಒರಿಸ್ಸಾ ಅಷ್ಟೊಂದು ಹೀಟು, ಅದೇ ಕಾಫಿ ಬೆಳೆದ ಏರಿಯಾಕ್ಕೆ ಹೋದೆ ಕಾಫಿ ಭಾಳ ತಂಪಾಗಿತ್ತು ಅಂತ. ನಮಗೆ ನೋಡಿ ನೈಸರ್ಗಿಕವಾಗಿ ಭಾಳ ಅಡ್ವಾಂಟೇಜ್ ಇದೆ ಇಲ್ಲಿ, ಪ್ರಕೃತಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ನಾವು ಇಂಥ ಒಂದು ಪರಿಸರದಲ್ಲಿ ಕಾಫಿ ಬೆಳೀತಾ ಇದ್ದೇವೆ. ನಮ್ಮ ಪ್ರಾಡಕ್ಟ್ನ ನಾವೇ ಲಾಂಚ್ ಮಾಡಿ ಮಾರ್ಕೆಟಿಂಗ್ ಸಿಸ್ಟಮ್ ತರಲಿಲ್ಲ ಅಂತಂದರೆ ಇದು ಬರೀ ನ್ಯಾಷನಲ್ ಲೆವೆಲ್ ಅಲ್ಲ. ಹೆತ್ತೂರು ಕಾಫಿ ಮಸ್ಟ್ ಬಿ ಇನ್ ದಿ ಗ್ಲೋಬಲ್ ಏರಿಯಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬ್ರ್ಯಾಂಡನ್ನು ನೀವು ತರಬೇಕು. ಅದು ನನ್ನ ಮಹದಾಸೆ ಕೂಡ. ನಿಮ್ಮ ಏನೇ ಸಪೋರ್ಟ್ ಇದ್ರೂ ನೀವು ಕೇಳಿ, ನನ್ನ ಕಡೆಯಿಂದ ಆಗಬೇಕಾಗಿರೋದನ್ನ ನಾನು ನಿಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ದಿನೇಶ್ ಅವ್ರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಬೆಳೆಗಾರರ ಮನೆಯಿಂದ ಬಂದಿರತಕ್ಕಂಥವ್ರು. ನಮ್ಮ CEO ಕೂಡ ಇದ್ದಾರೆ, ಬೇರೆ ಅದರ್ಸ್ ಎಲ್ಲ ಇದ್ದಾರೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಷ್ಟೇ. ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದರೆ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಇವತ್ತೊಂದು ನಾನು ನೋಡಿದೆ, ನೀನು ಕರ್ತವ್ಯವನ್ನು ಮಾಡು, ನೀನು ಪ್ರತಿಫಲವನ್ನು ಅಪೇಕ್ಷೆ ಪಡಬೇಡ. ಅಂದರೆ ಕರ್ತವ್ಯದಲ್ಲಿ ನೀನು ದೇವ್ರನ್ನ ಕಂಡ್ಕೋ. ನಾನು ಅದನ್ನೇ ಮಾಡ್ತೀನಿ. ನಾನು ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಯಾವತ್ತೂ ದೇವ್ರ ಮನೆಗೆ ಹೋಗಲ್ಲ, 2 days ಹೋಗ್ತೀನಿ. ಒಂದು, ಭಗವಂತ ನನಗೆ ಜನ್ಮ ನೀಡಿದ ದಿನ, ಅವತ್ತು

ಅದಕ್ಕೆ ನಾನು ನಿಮಗೆಲ್ಲರಿಗೂ ನಾನು ಹೇಳ್ತೇನೆ, ಒಂದು ಒಳ್ಳೆಯ ದಿನ ಇದನ್ನು ಹುಟ್ಟಾಕಿದ್ದೇವೆ. ನಿಮ್ಮೆಲ್ಲರ ಬದುಕು ಬೆಳಕಾಗಬೇಕು, ನೀವೆಲ್ಲರೂ ಸದೃಢವಾಗಿ ಬೆಳಿಬೇಕು. ಸದೃಢವಾಗಿ ಬೆಳೆದಾಗ ಮಾತ್ರ ನನಗೆ ಒಂದು ರೀತಿಯ ಆತ್ಮಸಂತೋಷ ಸಂತೃಪ್ತಿ ಸಿಗುತ್ತೆ. ಆ ಒಂದು ಸಂತೃಪ್ತಿಯನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಒಟ್ಟಾಗಿ ಕೆಲಸ ಮಾಡೋಣ. ಏನೇನು ಬೆನಿಫಿಟ್ ಇದೆ ಅದಕ್ಕೆ CEO ಮತ್ತು ದಿನೇಶ್ ಅವರು ನಿಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾರೆ, ಆ ಕೆಲಸವನ್ನು ಮಾಡೋಣ. ಒಬ್ಬ ಒಳ್ಳೆಯ ಭಾಷಣಕಾರ ಭಾಷಣ ಮಾಡುವಾಗ ಭಾಷಣ ಕೇಳೋರನ್ನ ಹಿಡಿದಿಟ್ಕೊಳ್ಬೇಕಂತೆ. ಗುಡ್ ಸ್ಪೀಕರ್ ಯಾರಿರ್ತಾನೋ ಯಾವಾಗಲೂ ಆಡಿಯನ್ಸ್ನ ಹಿಡಿದಿಟ್ಕೊಳ್ಬೇಕಂತೆ. ಆ ಆಡಿಯನ್ಸ್ ಏನಾದ್ರು ಬೇರೆ ಕಡೆಗೆ ಡೈವರ್ಟ್ ಆಗಿದ್ದಾರೆ ಅಂತಂದರೆ ಭಾಷಣಕಾರ ಈಸ್ ನಾಟ್ ಎ ಗುಡ್ ಸ್ಪೀಕರ್ ಅಂತ. ಬಟ್ ನಾನು ಬರೀ ನನ್ನ ಭಾಷಣ ಮಾತ್ರ ಮಾಡ್ತಾ ಇಲ್ಲ, ಎಲ್ಲರನ್ನೂ ನೋಡ್ತಾ ಇದ್ದೇನೆ. ನಾನು ಕೋರ್ಟಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಹಂಗೆ ನೋಡ್ತೀನಿ, ನಾನು ಕೋರ್ಟಲ್ಲಿ ಏನೇನು ಚಲನವಲನ ನಡೀತಾ ಇರ್ತದೆ ಅದು ಗಮನಿಸ್ತೇನೆ ಹಾಗೆ. ಬಟ್ ಇಲ್ಲಿ ಯಾರೂ ಡೈವರ್ಟ್ ಆಗಿಲ್ಲ, ಎಲ್ಲರೂ ಏಕಾಗ್ರತೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದೇರಿ. ನಾನು ಇಲ್ಲಿ ಅಂತಲ್ಲ, ನಾನು ಎಲ್ಲೇ ಭಾಷಣ ಮಾಡಿದ್ರು ನನ್ನ ಚಿಕ್ಕಮಗಳೂರಲ್ಲಿ 1 ಗಂಟೆ 5 ನಿಮಿಷ ಭಾಷಣ ಮಾಡಿದೆ, ಪ್ರಾಂಶುಪಾಲರುಗಳಿಗೆ ಅಡ್ರೆಸ್ ಮಾಡಿದೆ, ಎಲ್ಲರನ್ನೂ ಹಿಡಿದಿಟ್ಕೊಂಡಿದ್ದೆ. ಆ ರೀತಿ ಆ ಪ್ರಯತ್ನವನ್ನು ಮಾಡ್ತೇನೆ ಭಾಷಣ ಮಾಡುವಾಗ. ಭಾಷಣದಲ್ಲೂ ಕೂಡ ನಾನು ನ್ಯಾಯ ಒದಗಿಸುವ ಕೆಲಸವನ್ನು ಮಾಡ್ತೇನೆ, ಆ ರೀತಿ ಮಾಡಿದ್ದೇನೆ ಅಂತೇಳಿ ಅಂದ್ಕೊಳ್ತಿದ್ದೇನೆ. ಎಷ್ಟೋ ಜನ ಗಂಡಸರು ತೋಟಕ್ಕೆ ಹೊಲಕ್ಕೆ ಎಲ್ಲಿಗೂ ಹೋಗದೇ ಇದ್ರೂ ಕೂಡ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅವ್ರು ಹೋಗದಲ್ಲೇ ಮಿಸ್ ಮಾಡಲ್ಲ, ಆ ಥರ ಅವರು ನೋಡ್ಕೊಳ್ತಾರೆ. ಅಂದರೆ ಅವ್ರ ಸಪೋರ್ಟು ಬೇಕು, ಹೆಣ್ಮಕ್ಳ ಸಪೋರ್ಟ್ ಇಲ್ಲದವ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಹೇಗೆ ಒಬ್ಬ ಗಂಡು ಯಶಸ್ವಿ ಆಗಬೇಕಾದ್ರೆ ಹೆಣ್ಮಕ್ಳ ಸಪೋರ್ಟ್ ಇರ್ತದೋ, ಒಬ್ಬ ರೈತ ಇವತ್ತು SSC ಹೆಜ್ಜೆಯನ್ನು ಇಟ್ಟಿದ್ದಾನೆ ಅಂತಂದರೆ ಅವ್ರುಗಳ ಸಪೋರ್ಟು ಇರ್ತದೆ. ಎಲ್ಲರನ್ನೂ ಜೊತೆ ಜೊತೆ ಸೇರಿಸ್ಕೊಳ್ಳಿ, ನಮ್ಮ ಪ್ರಮಾಣ ಕಡಿಮೆ ಇದೆ ಅಂದರು. ನನಗೆ ಅನಿಸುತ್ತೆ ಇದು ಕಮ್ಯುನಿಕೇಷನ್ನು ಸ್ವಲ್ಪ ಆಗಿಲ್ಲ. ಎಲ್ಲರೂ ಶೇರ್ ಹೋಲ್ಡರ್ಸು ಅವರ ಧರ್ಮಪತ್ನಿಯರನ್ನು ಕರೆದುಕೊಂಡು ಬನ್ನಿ ಅಂತೇಳಿ ಮೋಸ್ಟ್ಲಿ ಮೆಸೇಜ್ ಕೊಟ್ಟಿರಲಿಲ್ಲ ಅನಿಸುತ್ತೆ, ಹಾಗಾಗಿ ಹಂಗಾಗಿದೆ. ಬಟ್ ನಮ್ಮ ಭಾಗದಲ್ಲಿ ಯಾವಾಗಲೂ ಹೆಣ್ಮಕ್ಳು ಕೂಡ ಇರ್ತಾರೆ, ಅವ್ರು ಯಾವಾಗಲೂ ಜೊತೆ ಜೊತೆ ಇರ್ತಾರೆ. ಇವತ್ತೇನಾದ್ರು ಈ ಕಡೆ ಈ ಭಾಗದಲ್ಲಿ ರೈತರ ಬದುಕು ಹಸನಾಗಿದೆ ಅಂತಂದರೆ ಹೆಣ್ಮಕ್ಳು ಕೂಡ ಕೊಟ್ಟಿರ್ತಕ್ಕಂಥ ಅವ್ರ ಸಪೋರ್ಟು ಎಲ್ಲವೂ ಕೂಡ ಇದೆ. ಅವರು ಹೋಗಿ ಹೊಲ ಗದ್ದೆನಲ್ಲಿ ದುಡಿಲೇಬೇಕು ಅಂತಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನೇ ಕೋರ್ಟಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನನ್ನ ಹೆಂಡತಿ ನನ್ನ ಜೊತೆನೆ ಬಂದು ಕೆಲಸ ಮಾಡಬೇಕು ಅಂತಲ್ಲ, ನನಗೆ ಹೋಗಲಿಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಿರ್ತಾರೆ ಅವರು. ನಮ್ಮದೇನು ಸಕ್ಸಸ್ ಇರುತ್ತೋ ಅದರಲ್ಲಿ ಹೆಣ್ಮಕ್ಳದ್ದು 50% ಇರ್ತದೆ ಸಾಧನೆ. ಏನಾದ್ರು ನಾವು ಮಾಡಿರ್ತೀವಿ ಅಂತಂದರೆ ಆ ಹೆಣ್ಮಕ್ಳು ಏನು ನಮಗೆ ಸಪೋರ್ಟ್ ಕೊಡ್ತಾರೋ ಮನೆಯಲ್ಲಿ, ಅಂಥ ಒಂದು ಸಪೋರ್ಟು. ನಾನು ಟೈಮ್ ಸೆನ್ಸ್ ಹೇಳಿದೆ, ಈಗ ಟೈಮ್ ಸೆನ್ಸ್ ನೀವು ಟೈಮಿಗೆ ಸರಿಯಾಗಿ ಬರಬೇಕು ಅಂದರೆ ಅವ್ರ ಮನೆಯಲ್ಲಿ ಕೆಲಸ ಮಾಡಿ ನಮಗೇನಾದ್ರು ಬೆಳಗ್ಗೆ ಹೊಟ್ಟೆಗೇನಾದ್ರು ಕೊಟ್ಟರೆ ನೀವು ಬರೋಕ್ಕಾಗೋದು, ಇಲ್ಲದಾರಾಗುತ್ತಾ ಇಲ್ಲ. ಹಂಗಾಗಿ ಎಲ್ಲ ರೂಪದಲ್ಲೂ ಇವತ್ತು ನಾವು ಏನು ಅಪಾಯಿಂಟ್ಮೆಂಟ್ಸ್ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ನಾನು ಕೂಡ ಜಡ್ಜಸ್ ಸೆಲೆಕ್ಷನ್ ಕಮಿಟಿಲಿದ್ದೆ, ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಈಗ 50 ಜನ ಅಪಾಯಿಂಟ್ ಮಾಡಿದರೆ 25-30 ಜನ ಹೆಣ್ಮಕ್ಳೇ ಇರ್ತಾರೆ, ಆ ರೀತಿ ಪ್ರಮಾಣ ಇದೆ. ನಮ್ಮ ಹೈಕೋರ್ಟಲ್ಲಿ ಎಂಪ್ಲಾಯೀಸ್ 1,500 ಜನ ಇದ್ದಾರೆ, 2,000ದಲ್ಲಿ ಆಲ್ಮೋಸ್ಟ್ 1,700-1,800 ಜನ ಹೆಣ್ಮಕ್ಳಿದ್ದಾರೆ. ಈಗ ಮೊನ್ನೆ 84 ನಾವು ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡಿದ್ವಿ, ಆ 84ನಲ್ಲೂ ಆಲ್ಮೋಸ್ಟ್ 50-55% ಹೆಣ್ಮಕ್ಳಿದ್ದಾರೆ. ನೀವು ಓದುವಾಗ ಈಗ ರ್ಯಾಂಕಿಂಗ್ ನೋಡ್ಬೋದು ನೋಡಿ, ನೀವು ರ್ಯಾಂಕ್ ಬಂದರು ಅಂತೇಳಿ ಹೇಳ್ತಿರಲ್ಲ, ಗಂಡ್ಮಕ್ಳು ಏನು ಮಾಡ್ತವೆ ಈ ಸೋಷಿಯಲ್ ಮೀಡಿಯಾ ಮತ್ತು ಅಲ್ಲಿ ಇಲ್ಲಿ ಕಾಲ ಕಳೆದು ಬಿಡ್ತವೆ. ಹೆಣ್ಮಕ್ಳು ಹಂಗಲ್ಲ, ಹೆಣ್ಮಕ್ಳು ಏನು ಮೊಬೈಲ್ ನೋಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೆಣ್ಮಕ್ಳು ನೋಡ್ತಾರೆ. ಬಟ್ ನಮ್ಮ ದೇಶದ ದುರಂತ ಏನಂದರೆ ಈ ಮೊಬೈಲ್ ಬಂದ ಮೇಲೆ ಮ್ಯಾನ್ ರಿಸೋರ್ಸಸ್ ಏನಿದೆಯೋ ಮನುಷ್ಯನ ರಿಸೋರ್ಸಸ್ಸು ಹಾಳಾಗ್ತಾ ಇದೆ. ಎಲ್ಲರೂ ಮೊಬೈಲಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ, ದೇಶದ ಹ್ಯೂಮನ್ ರಿಸೋರ್ಸಸ್ ಎಲ್ಲ ಹಾಳಾಗ್ತಾ ಇದೆ. ಮಕ್ಕಳುಗಳು ಕೂಡ ಸ್ಕೂಲು ಕಾಲೇಜು ಎಲ್ಲಿ ನೋಡಲಿ ಬರೀ ಅಲ್ಲೇ. ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ, ನಾನು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಡ್ರೆಸ್ ಮಾಡ್ತೀರಿ, ಕೆಲವು ಟೈಮ್ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿರ್ತವೆ, ಆ ಥರದ ವಾತಾವರಣ ಇದೆ. ಬಟ್ ಈ ದೇಶಕ್ಕೆ ಒಳ್ಳೆಯದಲ್ಲ, ಇದು ಮಾರಕ. ದೇಶದ ಅಭಿವೃದ್ಧಿಯಲ್ಲಿ ಇದು ಬಹಳ ಹಿಂಡ್ರೆನ್ಸ್ ಇದೆ. 24 ಗಂಟೆ ಮೊಬೈಲು ಸೋಷಿಯಲ್ ಮೀಡಿಯಾ, ತಂತ್ರಜ್ಞಾನ ಬೇಕು ಇಲ್ಲ ಅಂತಲ್ಲ, ನಮ್ಮ ಜ್ಞಾನವನ್ನು ವೃದ್ಧಿಗೊಳಿಸ್ಕೊಳ್ಳಿಕ್ಕೆ ಮೊಬೈಲ್ನಲ್ಲಿ ಸಿಗ್ತಕ್ಕಂಥ ಮಾಹಿತಿ ಏನಿದೆಯೋ ಆ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ನಾವು ಅದನ್ನು ಬಳಕೆ ಮಾಡ್ಕೊಳ್ಬೇಕು. ದಿನವಿಡೀ ನಮ್ಮ ಟೈಮೆಲ್ಲ ಅದಕ್ಕೆ ವ್ಯರ್ಥ ಮಾಡ್ಕೊಳ್ಳಿಕ್ಕಲ್ಲ. ನಾನು ನೋಡಿ, ನನ್ನ ಮೊಬೈಲ್ ನಾನು ಆಫ್ ಮಾಡಿಟ್ಟಿಲ್ಲ, ಬೆಳಗ್ಗೆಯಿಂದ ನನಗೆ ಒಂದು ಫೋನ್ ಬಂದಿದೆಯಾ? ಇಲ್ಲ. 10 ಗಂಟೆಯಿಂದ 1:30 ಒಂದು ಮೊಬೈಲ್ ಇಲ್ಲ. ಅವ್ರಿಗೆ ಗೊತ್ತು ನಾನು ಇಂಥ ಸಮಯದಲ್ಲಿ ನನ್ನ ಮೊಬೈಲ್ ನಾನು ಎತ್ತೋದು ಇಲ್ಲ ಮಾಡೋದು. ನಾನು ಯಾರೇ ಫೋನ್ ಮಾಡಿದ್ರು ಸಂಜೆ 6:30, 7:30, 8 ಗಂಟೆ ನಾನೇ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿರ್ತೀನಿ. ಆ ರೀತಿ ಹಾಗೆ ಅವಶ್ಯಕತೆ ಇರ್ತದೆ ಇಲ್ಲ ಅಂತಲ್ಲ, ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಆ ಮೊಬೈಲ್ನ ಬಳಸಬೇಕು, ತಂತ್ರಜ್ಞಾನ ಇದೆ. ಬಟ್ ಮೊಬೈಲ್ನಲ್ಲೇ ಹೆಚ್ಚಿನ ಮಾಹಿತಿ ಸಿಗೋಲ್ಲ, ನೀವು ಬುಕ್ಸ್ ಓದಿದಾಗ ಜಾಸ್ತಿ ಮಾಹಿತಿ ಸಿಗ್ತದೆ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ, ರೈತ ಗೀತೆಯನ್ನು ಕುವೆಂಪುರವರು ರಚನೆಯ ಒಂದು ಹಾಡನ್ನು ನಾವು ಎಲ್ಲ ಕೇಳಿದ್ವಿ, ಹೌದಲ್ಲ? ಕುವೆಂಪು ಅವ್ರ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತಾರೆ, ಏನಿಲ್ಲ ಮನುಷ್ಯನ ಜೀವನ ಹೇಗೆ ಅಂತಂದರೆ, ಮನುಷ್ಯ ಜಗತ್ತಿಗೆ ಬರುವಾಗ ಅವನು ವಿಶ್ವಮಾನವ ಅಂತೆ, ಜಗತ್ತಿಗೆ ಬಂದಾದ್ಮೇಲೆ ಅವನು

0: ಅಲ್ಪ ಮಾನವ ಆಗ್ಬಿಡ್ತಾನಂತೆ. ಯಾವಾಗ ಅಲ್ಪ ಮಾನವ ಆಗ್ತಾನೆ ಅಂತಂದರೆ, ಜಗತ್ತಿಗೆ ಬರುವಾಗ ಅವನ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳಿರಲ್ಲ, ಈ ಸಮಾಜಕ್ಕೆ ಬಂದಾಗ ಈ ಸಮಾಜದ ಸ್ಥಿತ್ಯಂತರಗಳನ್ನೆಲ್ಲ ನೋಡಿದಾಗ ಇವ್ರ ಕಡೆಗೆ ನಾವು ಹೋಗ್ಬಿಡ್ತೀವಿ, ಆವಾಗ ನಾವು ಅಲ್ಪ ಮಾನವರಾಗ್ಬಿಡ್ತೀವಂತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಾವು ಅದಕ್ಕೆ ಅಲ್ಪ ಮಾನವರಾಗೋದು ಬೇಡ, ವಿಶ್ವ ಮಾನವರಾಗಿ ಬದುಕೋಣ ಅನ್ನೋ ಮಾತನ್ನು ಹೇಳ್ತಾ, ನಮ್ಮಲ್ಲಿ ಏನೇ ನ್ಯೂನತೆಗಳು ಕೊರತೆಗಳು ಇದ್ದರೆ ಅವನ್ನು ತಿದ್ದುಕೊಳ್ಳುವುದರ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡೋಣ. ಅದು ನಮ್ಮ ಜವಾಬ್ದಾರಿ ಕೂಡ, ನಮ್ಮ ಈ ಭಾಗದ ರೈತರ ಬದುಕು ಕೂಡ ಹಸನಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲ ಮನೆಯಲ್ಲೂ ಕೂಡ ಬೆಳಕು ಚೆಲ್ಲಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
1: ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಕೆ ಸಂದೇಶ್ ಅವರ ಮಾತುಗಳ ಮುಂದುವರೆದ ಭಾಗವನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳೋಣ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ ಎಂ ಕೂರ್ಮಾರಾವ್ ಅವರ ನುಡಿಗಳನ್ನು.
2: ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ, ಯಾಕಂದರೆ ವೆಸ್ಟರ್ನ್ ಗಾಟ್ಸ್ನ ಇಂಥ ಒಂದು ಸುಂದರ ಪ್ರದೇಶದಲ್ಲಿ ಇವತ್ತು ರೈತರೇ ಕಂಪನಿ ಮಾಲೀಕರಾಗಬೇಕು, ಯಾವುದೇ ಮಧ್ಯವರ್ತಿ ಇರಬಾರದು ಅನ್ನೋ ಒಂದು ದೊಡ್ಡ ಉದ್ದೇಶದಂತೆ ಸದುದ್ದೇಶದಂತೆ ಇಂಥ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಪ್ರಾರಂಭ ಮಾಡಿಸಿರುವ ತಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಇಂಥ ಕಂಪನಿಯನ್ನು ಪ್ರಾರಂಭ ಮಾಡಬೇಕಂದರೆ ಅದು ಅಷ್ಟು ಸುಲಭವಲ್ಲ. ಎಷ್ಟು ವರ್ಷಗಳಿಂದ ಇದಕ್ಕೆ ಪ್ರಯತ್ನ ನಡೀತಾ ಇದೆ, ಯಾವ ರೀತಿ ಈ ಪ್ರದೇಶದಲ್ಲಿ ಇಂಥ ಒಂದು ಕಂಪನಿ ಬರಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ವಿಶೇಷವಾಗಿ ತಾವೆಲ್ಲರೂ ಹೇಳಿದಂತೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಣ್ಣ ರೈತರು ಇದ್ದಾರೆ. ಅಂಥ ಒಂದು ಪ್ರದೇಶದಲ್ಲಿ ಹೆತ್ತೂರು ಅಂತ ಒಂದು ಪ್ರಾಡಕ್ಟನ್ನು ಜಾಗತಿಕ ಮಟ್ಟದಲ್ಲಿನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂತ ಉದ್ದೇಶದಲ್ಲಿ ಇಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ನಿಜವಾಗ್ಲೂ ಕೂಡ ಅಭಿನಂದನೀಯ ಕೆಲಸ. ನಮ್ಮ ಕಾಫಿ ಬೋರ್ಡ್ನಲ್ಲಿ ತಮಗೆಲ್ಲರೂ ಗೊತ್ತಿರುವಂತೆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ, ಸುಮಾರು ಇನ್ಕ್ಯುಬೇಷನ್ ಸೆಂಟರ್ ನೀವು ನೋಡಿರ್ಬೋದು. ಐ ಥಿಂಕ್ ಸ್ಟಾರ್ಟ್ಅಪ್ಸ್ಗಳನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಮಾಡ್ತಾರೆ, ಸುಮಾರು IIT IIM ಇರ್ತದೆ. ಆದರೆ ಒಂದು ಸೆಕ್ಟರ್ ಸ್ಪೆಸಿಫಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಂದರೆ ಕಾಫಿ ಅಂತ ಏರಿಯಾದಲ್ಲಿ ಮೊತ್ತ ಮೊದಲನೇದಾಗಿ ಇನ್ಕ್ಯುಬೇಷನ್ ಸೆಂಟರ್ ಆಗಿರೋದಂದರೆ ನಮ್ಮ ಕಾಫಿ ಬೋರ್ಡ್ನಲ್ಲಿ ಅಂಥ ಒಂದು ವಿಶೇಷವಾದ ಇನ್ಕ್ಯುಬೇಷನ್ ಸೆಂಟರ್ ಅದರಲ್ಲಿದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಂದರೆ ಆ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈ FPO ಕೂಡ ಜೋಡಣೆ ಮಾಡ್ಕೋಬೇಕು, ಇದರ ಜೊತೆಗೆ ಜೋಡಣೆ ಮಾಡಿಕೊಂಡು ಯಾವುದೇ ಪ್ರಾಡಕ್ಟನ್ನು ಒಂದು ಬ್ರ್ಯಾಂಡ್ ಮಾಡುವ ನಿಟ್ಟಿನಲ್ಲಿ ಎಫೆಕ್ಟಿವ್ ಆಗಿ ಮಾಡುವ ನಿಟ್ಟಿನಲ್ಲಿ ನಾವು ಅದರ ಜೊತೆಗೆ ಪ್ರಯತ್ನ ಮಾಡಬಹುದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಕಾಫಿ ಬೋರ್ಡ್ನ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ತಾವು ಕೇಳಿರ್ಬೋದು, ನೋಡಿರ್ಬೋದು. ನಮ್ಮ ಬಜೆಟ್ಟಲ್ಲಿ ಒಂದು 30 ತರ ಕಾರ್ಯಕ್ರಮಗಳಿದ್ರೆ ಅದರಲ್ಲಿ 20ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು FPOಗಳಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲೇ ಇವೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಪ್ಲಾಂಟ್ ಮೆಟೀರಿಯಲ್ ಸಪ್ಲೈ ಮಾಡಿರೋದಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೀಪ್ಲಾಂಟೇಷನ್ ಇರ್ಬೋದು ಮತ್ತು ಕನ್ಸಾಲಿಡೇಷನ್ ಇರ್ಬೋದು. ನಾವು ಕಾಫಿ ವ್ಯಾಲ್ಯೂ ಚೈನ್ ಅಂತ ಏನು ಹೇಳ್ತೀವಲ್ಲ, ಕಾಫಿ ಬೆಳೆಯೋದಿಂದ ಹಿಡಿದು ಪ್ರೊಸೆಸಿಂಗ್ ಮಾಡೋದು, ರೋಸ್ಟಿಂಗ್ ಮಾಡೋದು, ಮತ್ತು ಎಕ್ಸ್ಪೋರ್ಟ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಮತ್ತು ಕನ್ಸ್ಯೂಮರ್ ತನಕ ತಲುಪೋ ನಿಟ್ಟಿನಲ್ಲಿ ಏನು ವ್ಯಾಲ್ಯೂ ಚೈನ್ ಇದೆ, ಎಂಟೈರ್ ವ್ಯಾಲ್ಯೂ ಚೈನ್ ತಲುಪೋ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತದೆ, ಅದರ ಸಂಬಂಧಪಟ್ಟವಾಗಿ ಏನೇನು ಕ್ರಮಗಳಾಗಬೇಕಲ್ಲ, ಅದನ್ನೆಲ್ಲ ಕೂಡ ಕಾಫಿ ಬೋರ್ಡಲ್ಲಿ ಬೇರೆ ಬೇರೆ ಯೋಜನೆಗಳೆಲ್ಲ ನಡೀತಾ ಇದೆ. ಆ ಯೋಜನೆಗಳಲ್ಲಿ ವಿಶೇಷವಾಗಿ FPOಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. FPOಗಳ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇದೆ. ಇವತ್ತು ತಾವು ನೋಡಿರ್ಬೋದು, ನಾವು ಅಧ್ಯಕ್ಷರು ನಮ್ಮ ಟೀಮೆಲ್ಲ ಆಂಧ್ರ ಮತ್ತು ಒಡಿಶಾಗೆ ಒಂದು 5 ದಿವಸ ಪ್ರವಾಸ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅವರು ಈ ರೀತಿ ಒಂದು NGO ಯಾವ ರೀತಿಯಲ್ಲಿ FPOಗಳಿಗೆ ಸಹಕಾರ ಮಾಡ್ತಾ ಇದೆ, ಅದನ್ನು ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೆ ಅಂತ ನೋಡಿದ್ದಾರೆ. ಅದನ್ನು ನೋಡಿದ ಕೂಡಲೇ ಮೊನ್ನೆ ಹೇಳ್ತಾ ಇದ್ದಾರೆ ಈ ರೀತಿ ಅವರಿಗೆ ಹೆತ್ತೂರಿಗೆ ಐ ಥಿಂಕ್ ವಿಶೇಷವಾದ ಅವಿನಾಭಾವ ಸಂಬಂಧ ಇದೆ, ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಕರೆಸಬೇಕು, ಇವರಿಗೆ ಒಂದು ರೀತಿಯಲ್ಲಿ ಇನ್ಫಾರ್ಮೇಷನ್ ನೀಡುವ ನಿಟ್ಟಿನಲ್ಲಿ ಕರೆಸಬೇಕು ಅಂತ ಅವರದೇ ಐಡಿಯಾ ಅದು. ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸುಮಾರು ಕಾರ್ಯಕ್ರಮಗಳು ಕಾಫಿ ಬೋರ್ಡಿಂದ ಆಗ್ತಾ ಇದೆ. ನಿನ್ನೆ ಕೂಡ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಒಂದು ನಾವು ಇನಾಗ್ರೇಟ್ ಮಾಡಿದ್ದೀವಿ. ಅದರಲ್ಲಿ ಏನಂದರೆ ಇಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್ ಅಂತ ನಾವು HDPA ಕಾರ್ಯಕ್ರಮ ಕೂಡ ಒಂದು 3 ದಿವಸಗಳ ಹಿಂದೆ ಮಾಡಿದ್ದೀವಿ. ನಮ್ಮ ಭಾರತದ ಕಾಫಿ ಪರಿಸರ ಸ್ನೇಹಿ ಕಾಫಿ ಅಂತ, ಆ ಪರಿಸರ ಸ್ನೇಹಿ ಕಾಫಿಗಳನ್ನು ಯಾವ ರೀತಿ ನಾವು ಪ್ರಪಂಚಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ವಿಶೇಷತೆ ಏನಿದೆ, ನಮ್ಮ ಭಾರತದ ಕಾಫಿ ವಿಶೇಷದಿಂದ ಅವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ವಿಶೇಷವಾಗಿ ನಾವು ಇಷ್ಟು ಸುಂದರವಾದ ಪ್ರದೇಶದಲ್ಲಿ ಈ ರೀತಿ ಕೂತಿದ್ದೇವೆ ಕಾಫಿ ಒಂದು ಏನಿದೆಯಲ್ಲ ಅದನ್ನೇ ಒಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ ಕಾಫಿ ವಿಶೇಷತೆ ಏನಂದರೆ ನಾವು ಎರಡು ಟೈರ್ ಶೇಡ್ ಸಿಸ್ಟಮಲ್ಲಿ ನಾವು ಬೆಳೀತಾ ಇರ್ತೀವಿ. ಬ್ರೆಜಿಲ್ ಅಂತ ದೇಶಗಳೆಲ್ಲ ಹೆಚ್ಚಿನ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಬೆಳೆಯುವ ಪದ್ಧತಿನೇ ಬೇರೆ. ಅಲ್ಲಿ ಯಾವ ರೀತಿ ಆಗುತ್ತದೆ, ಓಪನ್ ಕಲ್ಟಿವೇಷನ್ ಇರುತ್ತದೆ. ಆದರೆ ನಮ್ಮಲ್ಲಿ ಟೂ ಟೈರ್ ಶೇಡ್ ಸಿಸ್ಟಮ್, ಅಂದರೆ ನಾವು ಕಾಫಿ ಬೆಳೆಯಬೇಕಂದ್ರೆ ಫಸ್ಟ್ ಗಿಡಗಳನ್ನು ಮರಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೀಬೇಕಾಗುತ್ತದೆ ಅಂತ ಒಂದು ಸಿಸ್ಟಮ್ ನಮ್ಮದು. ಸೊ ಅದು ವೆರಿ ವೆರಿ ಯುನಿಕ್ ಸ್ಪೆಷಲ್ ಫೀಚರ್ ನಮ್ಮದು. ಮೊದಲನೇ ಟೈರ್ ಇರುತ್ತದೆ, ಅದೇ ರೀತಿ ಎರಡನೇ ಟೈರಲ್ಲಿ ಕೂಡ ನಾವು ಶೇಡ್ಗೋಸ್ಕರ ಬೆಳೀತಾ ಇರ್ತೀವಿ. ಅಂಥ ಒಂದು ಟೂ ಟೈರ್ ಶೇಡ್ ಸಿಸ್ಟಮ್ ನಮ್ಮದಿದೆ. ಅದಕ್ಕೋಸ್ಕರ ನಮ್ಮ ಭಾರತದ ಕಾಫಿ ಏನಿದೆಯಲ್ಲ, ವೆರಿ ವೆರಿ ಪರಿಸರ ಸ್ನೇಹಿ ಅನ್ನೋ ರೀತಿಯಲ್ಲಿ ಸಸ್ಟೈನಬಲ್ ನೇಚರ್ ಇರುವಂಥ ಒಂದು ಕಾಫಿ. ಅಂಥ ಒಂದು ಕಾಫಿಯನ್ನು ನಾವು ಇಂಥ ಒಂದು ಎಫ್ ಪಿ ಒಗಳ ಮೂಲಕ ಒಂದು ಎಫೆಕ್ಟಿವ್ ಆಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದನ್ನು ತಲುಪುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ನಾವು ಸುಮಾರು ಈವೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಆವಾಗ ನಿಮಗೆ ಓಪನ್ ಇನ್ವಿಟೇಷನ್ ಇರುತ್ತದೆ, ಎಕ್ಸ್ಪ್ರೆಷನ್ ಕರಿತಾ ಇರ್ತೀವಿ ಇದರಲ್ಲೆಲ್ಲ ಭಾಗವಹಿಸಿ ಅಂತ. ಸೊ ನೀವು ಆದಷ್ಟು ಬೇಗನೆ ಅದರಲ್ಲಿ ಕೈ ಜೋಡಿಸ್ಕೊಂಡು ಯಾವುದೇ ಕಂಟ್ರಿಗೆ ನೀವು ಹೋಗಬೇಕಂದ್ರೂ ಕೂಡ ನಾವು ಅದಕ್ಕೆ ನಿಮ್ಮ ಜೊತೆಗೆ ಆ್ಯಡ್ ಮಾಡಿಕೊಂಡು ತಗೊಂಡು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಈವನ್ IIHR ಫೆಸಿಲಿಟೀಸ್ ವಿಸಿಟ್ ಮಾಡಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರೆಲ್ಲ ಇದೆಯಲ್ಲ ಹೆಡ್ ಕ್ವಾರ್ಟರಲ್ಲಿ. ಹೋಗುವಾಗ ಅಲ್ಲಿ ಒಂದು ಮಾಡೆಲ್ ನಾನು ನೋಡಿದೆ, ಏನಂದರೆ ಅವರು ಏನು ಮಾಡಲು ಮಾಡಿದರೂ ಕೂಡ ಅದು ಎಲ್ಲ ಬೆಳೆಗಾರರಿಗೆ ಆಕ್ಸೆಸಿಬಲ್ಲು ಏನಾದರೂ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿದರೆ. ಅದೇ ರೀತಿ ಬೆಳೆಗಾರದ್ದು ಏನಿದ್ರು ಕೂಡ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಉಪಯೋಗ ಮಾಡಿಕೊಳ್ಳೋದಕ್ಕೆ ಆಕ್ಸೆಸಿಬಲ್. ಅಂದರೆ ಸಪೋಸ್ ಯಾವುದೋ ಒಂದು ಒಳ್ಳೆ ಬೆಳೆಗಾರರ ಹತ್ರ ಗುಡ್ ಮದರ್ ಪ್ಲಾಂಟ್ ಮೆಟೀರಿಯಲ್ ಇದ್ದರೆ ಅದು ಬೋರ್ಡ್ ಅವರು ಯೂಸ್ ಮಾಡಿಕೊಳ್ಳೋದು, ಅಥವಾ ಬೋರ್ಡ್ ಅವರು ಏನಾದರೂ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಮಾಡಿದ್ರೆ ಬೆಳೆಗಾರರಂದರೂ ಇನ್ವಾಲ್ವ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಬೋತ್ ಸೈಡ್ಸ್. ಇದು ಒನ್ ಸೈಡೆಡ್ ಥರ ಅಲ್ಲ, ಅಂದರೆ ನಾವು ಮಾತ್ರ ಎಸ್ಟಾಬ್ಲಿಷ್ ಮಾಡ್ತೀವಿ ನೀವು ಯೂಸ್ ಮಾಡ್ತೀರಂತಲ್ಲ, ನಿಮ್ಮ ಕಡೆ ಏನಾದರೂ ಒಳ್ಳೆಯದಿದ್ರೆ ಅದನ್ನು ಕೂಡ ನಾವು ಕೂಡ ಬಳಕೆ ಮಾಡೋ ನಿಟ್ಟಿನಲ್ಲಿ ಬೋತ್ ಸೈಡ್ಸ್. ಅನ್ಲೆಸ್ ವಿ ಎಸ್ಟಾಬ್ಲಿಷ್ ಸಚ್ ಕೈಂಡ್ ಆಫ್ ಮಾಡೆಲ್ ಅಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಆ್ಯಕ್ಚುಲಿ ಈಗಿರುವ ಪರಿಸ್ಥಿತಿಯಲ್ಲಿ ಆ ಪಾರ್ಟ್ನರ್ಶಿಪ್ ಆ ಕೊಲಾಬರೇಷನ್ ಮಾಡೆಲಲ್ಲೇ ನಾವು ಹೋಗೋದಕ್ಕೆ. ನಾನು ಯಾವಾಗ ಮಾತನಾಡಿದರೂ ಕೂಡ ಅದೊಂದು ಸಿಂಗಲ್ ಪಾಯಿಂಟ್ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಇರಬಹುದು, ಯಾರಿಗೆ ಮಾತನಾಡಿದ್ರು ನಾನು ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಕನೆಕ್ಟ್ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀರಿ, ಕೊಲಾಬರೇಷನ್ ಯಾವಾಗ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತದೆ ಅಂತ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಅಂತ. ಅದಕ್ಕೆ ವಿ ಶುಡ್ ಟ್ರೈ ಫ್ರಮ್ ದ ಬಿಗಿನಿಂಗ್ ಓನ್ಲಿ. ಇದನ್ನು ಅವರಿಗೆ ಯಾವ ರೀತಿ ಬಳಕೆ ಮಾಡೋದಕ್ಕೆ ಒಂದು ಮಾಡೆಲ್ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ, ಯಾರಾದರೂ ಇನ್ವಾಲ್ವ್ ಆಗ್ತೀರಂದ್ರೆ ಹೇಗೆ ಇನ್ವಾಲ್ವ್ ಮಾಡ್ಕೋಬಹುದು. ಜೂನ್ ಎಂಡ್ ಆದರೂ ವಿ ಶುಡ್ ಗಿವ್ ಸಮ್ ಕೈಂಡ್ ಆಫ್ ಮಾಡೆಲ್ ಕೈಂಡ್ ಆಫ್ ಥಿಂಗ್ಸ್ನು, ಎಕ್ಸ್ಪ್ರೆಷನ್ ಇರಬಹುದು ಯಾವುದಾದ್ರೂ ರೀತಿಯಲ್ಲಿ. ಅದರ್ವೈಸ್ ದೆನ್ ವಿ ವಿಲ್ ಸಿ ಆಫ್ಟರ್ ಒನ್ ಇಯರ್ ವಿಲ್ ಕಮ್ ಅಂಡ್ ಯಾವುದು ಇನ್ವಾಲ್ವ್ಮೆಂಟ್ ಇರುವುದಿಲ್ಲ, ಸ್ಕೇಲು ಎಷ್ಟು ಬೇಕಾದ್ರೂ ಅಷ್ಟು ಕೊಡೋಕ್ಕಾಗುವುದಿಲ್ಲ, ಪ್ರೈಸ್ ಕಡಿಮೆ ಮಾಡೋಕ್ಕೆ ನೀವು ಹೇಳ್ತಾ ಇದ್ರೆ ಕಡಿಮೆ ಮಾಡ್ಬೋದಂತ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ವಿ ಗಿವ್ ಇನ್ ಲೆಸ್ ಕಾಸ್ಟ್ ಎಲ್ಲ ಯಾರು ತಗೊಳ್ತಾರೆ ಅಂದರೆ, ರೀಸನಬಲಿ ಕಾಂಪಿಟೇಟಿವ್ ಆಗಿ ಲೆಸ್ ಕಾಸ್ಟಲ್ಲಿ ಕೊಟ್ಟಿದ್ರೆ ತಾನೇ ಅದನ್ನು ತಗೊಳ್ಳೋದಕ್ಕೆ. ಲೆಸ್ ಕಾಸ್ಟಲ್ಲಿ ರೀಸನಬಲ್ ಆಗಿ ನಾವು ಕೊಡಬೇಕಂದ್ರೆ ಸ್ಕೇಲ್ ಇನ್ಕ್ರೀಸ್ ಆಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಹೈ ಲೆವೆಲಲ್ಲಿ ನಾವು ಇನ್ವಾಲ್ವ್ ಮಾಡಬೇಕು. ಅದನ್ನೆಲ್ಲ ಆಗಬೇಕಂದ್ರೆ ಮತ್ತೆ ಯಾರೋ ಒಬ್ಬರು ಎಂಟರ್ಪ್ರಿನರ್ಶಿಪ್ ಓರಿಯೆಂಟೆಡ್ ಇರುವವರು ಇನ್ವಾಲ್ವ್ ಆಗಬೇಕು. ಕಾಫಿ ಬೋರ್ಡಲ್ಲಿ ಟೆಕ್ನಾಲಜಿ ಇರ್ಬೋದು, ಕೆಲಸ ಮಾಡಿರೋ ರಿಸರ್ಚ್ ಸೈಂಟಿಸ್ಟ್ ಇರ್ಬೋದು, ಬಟ್ ಎಂಟರ್ಪ್ರಿನರ್ಶಿಪ್ ಮಾಡೆಲಲ್ಲಿ ಬರುವಾಗ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ಓನ್ಲಿ ವಿಲ್ ವರ್ಕ್ ವೆರಿ ಎಫೆಕ್ಟಿವ್ಲಿ, ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಆಗೋಕ್ಕೆ ಸಾಧ್ಯ ಆಗುತ್ತದೆ. ಸೊ ನಾವು ಲ್ಯಾಬಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡ್ಬೋದು, ಬಟ್ ಲ್ಯಾಬ್ ಇಂದ ಲ್ಯಾಂಡ್ಗೆ ಬರಬೇಕಂದ್ರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಎಂಟರ್ಪ್ರಿನರ್ಶಿಪ್, ಆ ಎಂಥೂಸಿಯಾಸಮ್ ತುಂಬ ಇಂಪಾರ್ಟೆಂಟ್. ಸೊ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಲ್ಯಾಬ್ ಟು ಲ್ಯಾಂಡ್ ಮಾಡೆಲ್. ಇನ್ ದ ಸೇಮ್ ಟೈಮ್ ಲ್ಯಾಂಡ್ ಟು ಲ್ಯಾಬ್ ಆಲ್ಸೋ ಕನೆಕ್ಟಿವಿಟಿ ಶುಡ್ ಬಿ ದೇರ್. ಯಾವ ಫೀಡ್ಬ್ಯಾಕ್ ಲ್ಯಾಂಡ್ ಇಂದ ಬರುತ್ತದಲ್ಲ ಅದು ಲ್ಯಾಬಲ್ಲಿ ಇನ್ವಾಲ್ವ್ ಮಾಡಿಲ್ಲದ್ರೆ ಲ್ಯಾಬ್ ಆಲ್ಸೋ ವಿಲ್ ನಾಟ್ ಗ್ರೋ. ಸೊ ಲ್ಯಾಂಡ್ ಆಲ್ಸೋ ವಿಲ್ ನಾಟ್ ಗ್ರೋ ವಿತೌಟ್ ಲ್ಯಾಬ್ ಇನ್ವಾಲ್ವ್ಮೆಂಟ್ ಅಂಡ್ ಲ್ಯಾಬ್ ಆಲ್ಸೋ ವಿಲ್ ನಾಟ್ ಗ್ರೋ ವಿತೌಟ್ ಲ್ಯಾಂಡ್ ಇನ್ವಾಲ್ವ್ಮೆಂಟ್. ಸೊ ಲ್ಯಾಬ್ ಅಂಡ್ ಲ್ಯಾಂಡ್ ಹ್ಯಾಸ್ ಟು ಬಿ ವೆರಿ ಕ್ಲೋಸ್ಲಿ ಕನೆಕ್ಟೆಡ್. ಉದಾಹರಣೆಗೆ ನಾವು ಹೇಳಬೇಕಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಮ್ಮ CCRI ಸೆಲೆಬ್ರೇಷನ್ನಲ್ಲಿ ಸುಮಾರು ಟೆಕ್ನಾಲಜೀಸ್ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಬಯೋಚಾರ್ ಏನಿದೆಯಲ್ಲ, ಟ್ರೈಕೋಡರ್ಮ ಎನ್ರಿಚ್ಡ್ ಅಂತ. ಅವ್ರು ಹೇಳಿದಂತೆ ನಾನು ನಿಜವಾಗ್ಲೂ ಕೂಡ ನಮ್ಮ ಸೈಂಟಿಸ್ಟ್ಗೆ ಮತ್ತು ನಮ್ಮ ಸ್ಟಾಫ್ಗೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ, ವಿತಿನ್ ಒನ್ ವೀಕಲ್ಲೇ ಅವರು ಈ ಥರ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ವೆರಿ ಅಪ್ರಿಷಿಯಬಲ್ ಟಾಸ್ಕ್ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳ್ತೀನಿ. ಇದು ಸಾಧ್ಯ ಆಗುತ್ತದೆ, ಯಾಕಂದರೆ ಟಾಸ್ಕ್ ಕೊಟ್ಟಿದ್ರೆ ಯಾವಾಗಲೂ ಕೂಡ ಸಾಧ್ಯ ಆಗುತ್ತೆ. ಚಾಲೆಂಜ್ ಕೊಟ್ಟಿದ್ರೆ ಮಾಡ್ತಾರೆ ಅವರು. ನಾನು ಅದಕ್ಕೋಸ್ಕರ ಹೇಳಿರೋದು, ಈಗ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಈಗ. ಸೊ ಈ ಥರ ಚಾಲೆಂಜಸ್ ಬರಬೇಕು. ಈಗ ನೀವು ಎಕೋ ಫ್ರೆಂಡ್ಲಿ ಅಂತ ಹೇಳಿ, ಪರಿಸರ ಸ್ನೇಹ ಅಂತ ಹೇಳಿ, ನೀವು ಪಾಲಿಥಿನಲ್ಲಿ ಕೊಡ್ತಾ ಇದ್ರಲ್ಲ ಇದನ್ನೆಲ್ಲ ಅಂತ, ಅದು ಕೂಡ ಒಂದು ಚಾಲೆಂಜ್ ಈಗ ನಿಮಗೆ. ಸೊ ಈಗ ನಿಮಗೊಂದು ಚಾಲೆಂಜ್ ಇದೆ, ಮೇ ಬಿ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಇನ್ ಎ ಮಂತ್ ಟೈಮ್ ಅಗೈನ್, ಲೈಕ್ ನೋ ಹೌ ಟು ಹ್ಯಾವ್ ನಾಟ್ ಟು ಗಿವ್ ಇನ್ ದಿಸ್ ಪಾಲಿಥಿನ್ ಕೈಂಡ್ ಆಫ್ ಥಿಂಗ್. ಪಾಸಿಬಿಲಿಟಿ ಇದೆ, ಮೇ ಬಿ ಲಿಟಲ್ ಕಾಸ್ಟ್ ಎಕ್ಸ್ಟ್ರಾ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು, ಬಟ್ ಇಟ್ ಈಸ್ ಪಾಸಿಬಲ್ ಇಫ್ ಯು ರಿಯಲ್ಲಿ ವರ್ಕ್ ಆನ್ ಇಟ್. ಸೊ ಹೌ ಕ್ಯಾನ್ ವಿ ಗಿವ್ ಇನ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಕಿಂಗ್ ಥಿಂಗ್. ಯು ಕ್ಯಾನ್ ವರ್ಕ್ ವಿತ್ ಅವರ್ ಇನ್ಕ್ಯುಬೇಷನ್ ಸೆಂಟರ್ ಆಲ್ಸೋ, ಮೆನಿ ಸ್ಟಾರ್ಟ್ಅಪ್ಸ್ ಆರ್ ದೇರ್. ವಿ ಹ್ಯಾವ್ ವೆರಿ ಗುಡ್ ಎಫೆಕ್ಟಿವ್ ಇನ್ಕ್ಯುಬೇಷನ್ ಸೆಂಟರ್, ಮೋರ್ ದನ್ 70 ಸ್ಟಾರ್ಟ್ಅಪ್ಸ್ ಆರ್ ವರ್ಕಿಂಗ್ ವಿತ್ ಅಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್, IoT ಸಿಸ್ಟಮ್ಸ್, ದೇ ಆರ್ ಆಲ್ ವರ್ಕಿಂಗ್ ಆ್ಯಕ್ಚುಲಿ. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ, ಎಲ್ಲ ಎಫರ್ಟ್ ಮಾಡ್ತೀವಿ, ನನ್ನ ಪರವಾಗಿ ನಾನು ಮಾಡ್ತಾ ಹೋಗ್ತೀನಿ ಬಟ್ ನಾನು ಇನ್ನೊಬ್ಬರಿಗೆ ಕನೆಕ್ಟ್ ಆಗಿದ್ರೆ, ನನ್ನ ಹತ್ರ ಇರುವ ಸ್ಟ್ರೆಂತ್ನ ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಹತ್ರ ಒಂದು ಸ್ಟ್ರೆಂತ್ನ ನಾನು ತಗೊಂಡೋಗಿದ್ರೆ, ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಇರ್ಬೋದು, ಇನ್ಸ್ಟಿಟ್ಯೂಟಲ್ಲಿ ಇರ್ಬೋದು, ಸಮ್ವೇರ್ ಐ ಥಿಂಕ್ ನಮಗೆ ಅದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ನಾನು ಯಾವಾಗಲೂ ಅದಕ್ಕೋಸ್ಕರ ಸ್ಟ್ರೆಸ್ ಮಾಡ್ತಾ ಇರೋದು, ನಮ್ಮ ಹತ್ರ ಇರುವ ಇನ್ಸ್ಟಿಟ್ಯೂಟ್ಸ್ ಇರಲಿ ಅಥವಾ ಸ್ಟೇಕ್ ಹೋಲ್ಡರ್ಸ್ ಹತ್ರ ಇನ್ಸ್ಟಿಟ್ಯೂಟ್ಸ್ ಇರಲಿ, ನಾವು ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ಅವ್ರ ಹತ್ರ ಏನೇನಿದೆ, ಸೊ ಇನ್ಕ್ಯುಬೇಷನ್ ಸೆಂಟರ್ ಜೊತೆಗೆ ನೀವು ಮಾತಾಡಿ, ಯಾರಾದರೂ ಸ್ಟಾರ್ಟ್ಅಪ್ಗೆ ಒಂದು ಚಾಲೆಂಜ್ ಕೊಡಿ, ಅವರೇನಾದರೂ ಮಾಡ್ತಾರಾ, ವೆರಿ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ತಾರಾ ಅಂತ. ಸೊ ಇನ್ಕ್ಯುಬೇಷನ್ ಸೆಂಟರ್ ನಾವು ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇಲ್ಲಿ, ವಾಟ್ ಎವರ್ ದ ಪ್ರೋಗ್ರಾಮ್ ಇದೆ, ಸ್ಟೇಕ್ ಹೋಲ್ಡರ್ಸ್ ವಿಲ್ ಬಿ ದೇರ್ ಇನ್ ದ ಸಿಮಿಲರ್ ವೇ, ನಮ್ಮ ಅಸೋಸಿಯೇಷನ್ ಬಂಧುಗಳೆಲ್ಲ ಇರ್ತಾರೆ, ಅದರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಟ್ಸ್ ಕೂಡ, ತುಂಬಾರು ಇನ್ಸ್ಟಿಟ್ಯೂಟ್ಸ್ ಏನೇನಿದೆ ಅವರೆಲ್ಲರೂ ಕೂಡ ರೆಪ್ರೆಸೆಂಟೇಟಿವ್ಸ್ ಇರಬೇಕು ಯಾವುದೇ ಪ್ರೋಗ್ರಾಮ್ ಆಗಿದ್ರು ಕೂಡ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಲರ್ನ್ ಈಚ್ ಅದರ್, ರೈಟ್? ಆ ಕಡೆಯಿಂದ ಒಬ್ಬರಿಗೆ ನನ್ನ ಅಧ್ಯಕ್ಷರು ಹೇಳಿದರೆ ಮೈಸೂರಲ್ಲಿ ಕೂಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ನಮ್ಮದಿದೆ, ಬಟ್ ಆದರೆ ಅಲ್ಲಿ ನಾವು ಹೊಸದಾಗಿ ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಅಲ್ಲೇ ಒಂದು ರೀತಿಯಲ್ಲಿ ವಿ ಹ್ಯಾವ್ ಟು ಡೂ ಸಮ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ಆ ಥರ ಎಲ್ಲ ಮಾಡಬೇಕಾಗುತ್ತದೆ. ಆಲ್ರೆಡಿ ವಿ ಹ್ಯಾವ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್, ವೆರಿ ಗುಡ್ ಫೆಸಿಲಿಟೀಸ್ ದೇರ್. ಇದನ್ನು ನಾವು ಲೈವ್ಲಿ ಮಾಡಬೇಕು. ಹಿಂದೆ ನೀವು ಯಾರಾದರೂ ಬಂದಿದ್ದೀರಾ ಅಂತ ಇಲ್ಲಿಗೆಲ್ಲ ಕೇಳ್ತಾರೆ, ಕೆಲವರು ಬಂದಿದ್ದಾರೆ, ಅದು ಖುಷಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಮತ್ತೆ ಬರುವ ನಿಟ್ಟಿನಲ್ಲಿ ಆಗಬೇಕು ಈ ಫೆಸಿಲಿಟಿಗೆ. ಅದು ಆಗಬೇಕಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮಾಡೆಲ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಇದೆಲ್ಲ ಆಗಬೇಕು. ಮಿನಿಮಮ್ ಒಂದು 80 ಜನರಿಗೆ ರೆಗ್ಯುಲರ್ ಆಗಿ ನಾವು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೋದು. ಇನ್ ಕೇಸ್ ಸಪೋಸ್ ಬೇರೆಯವರು ಯಾರಾದರೂ ಇಲ್ಲಿ ಮಾಡ್ತೀವಿ ಅಂದರೆ ಕೂಡ ನಾವು ಫೆಸಿಲಿಟಿ ಕೊಡ್ಬೋದು. ಇಟ್ಸ್ ನಾಟ್ ದಟ್ ನೋ ನಮ್ಮ ಫೆಸಿಲಿಟಿ ಬೇರೆಯವರು ಉಪಯೋಗ ಮಾಡಬಾರ್ದು ಅಂತ ಏನಿಲ್ಲ. ಯು ಕ್ಯಾನ್ ಗಿವ್ ಸಮ್ಟೈಮ್ಸ್ ಫ್ರೀ ಆಲ್ಸೋ, ಸಮ್ಟೈಮ್ಸ್ ರೀಸನಬಲಿ ಕೈಂಡ್ ಆಫ್ ಚಾರ್ಜಸ್, ಬಿಕಾಸ್ ಯು ಹ್ಯಾವ್ ಟು ಮೇಂಟೈನ್ ಆಲ್ಸೋ ನೋ ಲಿಟಲ್ ಎ ಸಿ ಫೆಸಿಲಿಟೀಸ್, ಇದೆಲ್ಲ ಮ್ಯಾನೇಜ್ ಮಾಡಬೇಕಂದ್ರೆ ಲಿಟಲ್ ಚಾರ್ಜಸ್, ವಾಟ್ ಎವರ್ ದ ಆಪರೇಷನಲ್ ಚಾರ್ಜಸ್ ಯು ಕ್ಯಾನ್ ಗಿವ್, ನಾಟ್ ಮೋರ್ ದನ್ ದಟ್. ಇವತ್ತು ನಿಜವಾಗ್ಲೂ ಕೂಡ ವೆರಿ ಗುಡ್ ಕೈಂಡ್ ಆಫ್ ಇನಿಷಿಯೇಟಿವ್. ಡಿಫಿಕಲ್ಟೀಸ್ ಇವೆ, ಸ್ಟೆಮ್ ಬೋರರ್ ಇರ್ಬೋದು, ಬೆರಿ ಬೋರರ್ ಇರ್ಬೋದು, ಶಾರ್ಟ್ ಹೋಲ್ ಬೋರರ್, ಈ ಥರ ಬೋರರ್ ಸುಮಾರಿದೆ. ಬೇರೆ ರೂಟ್ ಡಿಸೀಸಸ್, ಲೀಫ್ ಡಿಸೀಸಸ್, ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೆ ಮಾತ್ರ ನಮಗೆ ಅದನ್ನೆಲ್ಲ ಎಫೆಕ್ಟಿವ್ ಆಗಿ ಮಾಡಕ್ಕೆ. ನಾನು ಸುಮಾರು ಸ್ಟೇಟ್ಗೆಲ್ಲ ಹೋಗುವಾಗ ತುಂಬ ಚೆನ್ನಾಗಿ ಅವರು ಇದನ್ನೆಲ್ಲ ಕೂಡ ಎಫೆಕ್ಟಿವ್ ಆಗಿ ಮಾಡ್ತಾ ಇರ್ತಾರೆ. ನೀವು ಹೇಳ್ತೀರಲ್ಲ ಲೈಟ್ ಈಸ್ ಅ ವೆರಿ ಕ್ರಿಟಿಕಲ್ ಥಿಂಗ್, ಅದನ್ನು ಚೆನ್ನಾಗಿ ಮಾಡಿದ್ರೆ ಸುಮಾರು ತನಕ ಬರದೇ ಇರ್ಬೋದು. ಬಟ್ ಅದನ್ನು ಹೇಗೆ ಮಾಡೋದು, ಮತ್ತೆ ಇಲ್ಲಿ ನೀವು ಡಿಸಿಮಿನೇಷನ್ ಮಾಡಬೇಕು, ಟೆಕ್ನಾಲಜೀಸ್ ಇನ್ಪುಟ್ಸ್ ಎಲ್ಲ ಹೇಳ್ಕೊಡ್ಬೇಕು. ಅದನ್ನು ನೀವು ಎನ್ವಿರಾನ್ಮೆಂಟ್ ಫ್ರೆಂಡಲ್ಲಿ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿ ಆಗುತ್ತದೆ. ಯಾಕಂದರೆ ಕಾಫಿ ಈಸ್ ಲೈಕ್ ನೋ ಆಸ್ ಮೋರ್ ದ್ಯಾನ್ 70% ಈಸ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್. ಈವನ್ ಇಂಡಸ್ಟ್ರೀಸ್ ಕಡೆಯಿಂದ ಕೆಲವು ಮೇಲ್ಸ್ ಬಂದಿದೆ ನಮಗೆ, ಕೆಲವು ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ, ಕಾಫಿ ಬೋರ್ಡ್ಗೆ ಡಿಫ್ರೆಂಟ್ ಅಡ್ವೈಸರೀಸ್, ಸುಮಾರು ಸಂಘಗಳು ಕೂಡ ಬಂದು ನನ್ನ ಜೊತೆಗೆ ಮಾತಾಡಿದ್ದೇವೆ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಏನು, ಸಮ್ವೇರ್ ವಿ ಹ್ಯಾವ್ ಟು ಗಿವ್ ದ ಸೊಲ್ಯೂಷನ್ಸ್ ಎಲ್ಲ, ಆಲ್ಟರ್ನೇಟಿವ್ಸ್ ಇರಬೇಕಲ್ಲ. ದೀಸ್ ಆರ್ ಎ ವೆರಿ ಎಫೆಕ್ಟಿವ್ ಆಲ್ಟರ್ನೇಟಿವ್. ಏನು ಎಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಟೆಕ್ನಾಲಜೀಸ್ ಏನಿದೆ ಅದನ್ನು ನಾವು ಜನರಿಗೆ ಸುಮಾರು ಹೇಳ್ಕೊಡ್ಬೇಕಾಗುತ್ತದೆ. ಕೆಮಿಕಲ್ಸ್ ಏನಿರುತ್ತದೆ ತುಂಬ ಫಾಸ್ಟಾಗಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ಕಾಣಬಹುದು, ಬಟ್ ಅಷ್ಟೇ ರೀತಿಯಲ್ಲಿ ಡ್ಯಾಮೇಜ್ ಕೂಡ ಕೆಲವು ಬಾರಿ ಆಗುತ್ತದಲ್ಲ. ಅದರಿಂದ ಲಾಂಗ್ ಟರ್ಮಲ್ಲಿ ಇದನ್ನು ನೀವು ಒಂದು ಬಾರಿ ಇದನ್ನು ಅಡಾಪ್ಟ್ ಮಾಡೋದು ಕಷ್ಟ ಅನಿಸ್ಬೋದು, ಇನಿಷಿಯಲ್ ಅಡಾಪ್ಟೇಷನ್. ಬಟ್ ಒಂದು ಬಾರಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ ಬಿಡುವುದು ಕೂಡ ಅಷ್ಟೇ ಕಷ್ಟ ಇಂಥ ಟೆಕ್ನಾಲಜೀಸ್ ಎಲ್ಲಾನು. ಸೊ ದಟ್ ಈಸ್ ದ ಬೆನಿಫಿಟ್ ಇನ್ ದಿಸ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್. ನೀವು ಒಂದು ಆಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದನ್ನು ಯಾರೂ ಬಿಡಕ್ಕೆ ಹೋಗುವುದಿಲ್ಲ. ಬಟ್ ಇನಿಷಿಯಲ್ ಆಗಿ ಅಡಾಪ್ಷನ್ ಮಾಡೋದು ಸ್ವಲ್ಪ ಟೈಮ್ ಬೇಕಾಗುತ್ತದೆ. ಆಕ್ಚುಲಾಗಿ ಇನಿಷಿಯಲ್ ಡೇಸಲ್ಲಿ ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಸ್, ನಮ್ಮ ಕನ್ವೆನ್ಷನಲ್ ಪ್ರಾಕ್ಟೀಸಸ್ ಎಲ್ಲ ನೋಡಿದ್ರೆ ಇವೆಲ್ಲ ಇರುತ್ತದೆ. ನಮ್ಮ ಭಾರತೀಯ ಅಗ್ರಿಕಲ್ಚರಲ್ ಸಿಸ್ಟಮ್ಸ್ ಎಲ್ಲ ಇರುತ್ತದಲ್ಲ, ಏನು ಇಂಟಿಗ್ರೇಟೆಡ್ ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಈಸ್ ಅವರ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ರೆಗ್ಯುಲರ್ ಪ್ರಾಕ್ಟೀಸಸ್. ಅದರಿಂದನೇ ನಾವು ಸ್ಟಾರ್ಟ್ ಮಾಡಿರೋದು. ಬಟ್ ಏನಾಗುತ್ತದೆ, ಯಾವಾಗ ಒಂದು ಪ್ರಾಬ್ಲಮ್ ಬರುವಾಗ ಇಮ್ಮಿಡಿಯೇಟ್ ಆಗಿ ಅದನ್ನು ಅಟ್ಯಾಕ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಇಲ್ಲದಿದ್ರೆ ಲೈವ್ಲಿಹುಡ್ಗೆ ಅಥವಾ ಇನ್ಕಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಮೆಥಡ್ಸ್ಗೆಲ್ಲ ಹೋಗಿದ್ದೀವಿ, ಸ್ವಲ್ಪ ಸ್ಕೇಲ್ ಇನ್ಕ್ರೀಸ್ ಮಾಡುವಾಗೆಲ್ಲ. ಬಟ್ ಆದರೆ ಮತ್ತೆ ಇದನ್ನು ನಾವು ಎಫೆಕ್ಟಿವ್ ಆಗಿ ಮಾಡಿದರೆ, ಇಲ್ಲಿ ನಾವು ಹೇಳುವುದು ಕಂಪ್ಲೀಟ್ ಆಗಿ ಇದೇ ಮಾಡಿ ಅಂತ ಕೂಡ ಅಲ್ಲ, ಇಂಟಿಗ್ರೇಟ್ ಮಾಡಲಲ್ಲಿ. ಸೊ ಇಂಟಿಗ್ರೇಟ್ ಮಾಡಲ್ ಹೋಗಿದ್ರೆ ಸ್ವಲ್ಪ ಇದು ಸ್ವಲ್ಪ ಅದು ಕೂಡ, ಸೊ ಮಿಕ್ಸ್ ಮಾಡಿಕೊಂಡು ಕೂಡ ಮ್ಯಾನೇಜ್ ಮಾಡ್ಕೋಬಹುದು ಅಕಾರ್ಡಿಂಗ್ ಟು ದ ಟೈಮಿಂಗ್ ಅಂಡ್ ಸಿಚುಯೇಷನ್. ಸೊ ಆ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಪ್ರಾಕ್ಟೀಸಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ನಾವು ಮಾತನಾಡ್ತಿರುವಾಗ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ತುಂಬ ಸ್ಟ್ರಿಂಜೆಂಟ್ ಮೆಕಾನಿಸಮ್ಸ್ ಎಲ್ಲ ಇದೆ ಇತ್ತೀಚೆಗೆ ಎಲ್ಲಾನು. ಈಗ ನಾವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಆ ಕೆಮಿಕಲ್ಸ್ ಅದನ್ನೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಯಾವುದಾದ್ರೂ ಸ್ವಲ್ಪ ವೇರಿಯೇಷನ್ ಇದ್ರೂ ಕೂಡ ದೇ ವಿಲ್ ನಾಟ್ ಆಕ್ಸೆಪ್ಟ್. ಒಂದು ಬಾರಿ ಆ ಥರ ಆಗಿದ್ರೆ ದೆನ್ ಇಟ್ ವಿಲ್ ಗಿವ್ ಎ ಬ್ಯಾಡ್ ಥಿಂಗ್ ಫಾರ್ ದ ಎಂಟೈರ್, ಐ ಥಿಂಕ್ ಸುಮಾರು ಬೆಳೆಗಾರರು ಮಾತನಾಡಿದ್ರೆ, ಏನೋ ಒಬ್ಬರು ಮಾಡಿದ್ರೆ ಇಡೀ ಇಂಡಿಯನ್ ಕಾಫಿಗೆ ಒಂದು ಬೇರೆ ಹೆಸರು ಬರುವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಸುಮಾರು ಐ ಥಿಂಕ್ ಅಸೋಸಿಯೇಷನ್ ಸರ್ ಅವರು ನನಗೆ ಹೇಳಿದ್ದಾರೆ. ಅಂದ್ರೆ ಆ ಥರ ಬರಬಾರ್ದು ಅಂದ್ರೆ ಒಬ್ಬರು ಕೂಡ ಮಾರಬಾರ್ದು, ಅದೆಲ್ಲ ನಾನು ಹೇಳ್ತಿರೋದು. ಒಬ್ಬರದು ಕೂಡ ಆ ಥರ ಬರಬಾರ್ದು, ಒಂದು ಬಾರ್ ಬಂದಿದ್ರೆ ಏನಾಗುತ್ತದೆ, ಒಂದು ರೀತಿಯಲ್ಲಿ ಬೇರೆ ರೀತಿನೇ ಹೋಗ್ತಾ ಇರ್ತದೆ. ವಿಶೇಷವಾಗಿ ನನಗೆ ಒಂದು ಖುಷಿ ಅನಿಸ್ತಾ ಇದೆ ಅಂದರೆ ಹೆತ್ತೂರಿನಲ್ಲಿ ತುಂಬ ಪ್ರಮುಖರಿದ್ದಾರೆ, ಅದಕ್ಕೋಸ್ಕರ ಐ ಥಿಂಕ್ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಸೇರಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಕಂಪನಿ ಏನಿದೆ ಒಂದು ಎಫೆಕ್ಟಿವ್ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳುತ್ತಾ ಬೆಸ್ಟ್ ವಿಶಸ್ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.
1: ಇದುವರೆಗೆ ಮಾತನಾಡಿದವರು ಭಾರತೀಯ
3: ನಮ್ಮ ಮಾತೃ ಸಂಘವಾದ ಹೆತ್ತೂರು ಬೆಳೆಗಾರ ಸಂಘ. ಯಾಕೆಂದರೆ ನಾನಿದರಲ್ಲಿ ನಿರ್ದೇಶಕರಾಗಿ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಮತ್ತು ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ನಿರ್ದೇಶಕರಾಗಿ ಮತ್ತು ಹಾಗೆ 6 ವರ್ಷ ನಮ್ಮ ಹೆತ್ತೂರು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿ ಹಾಗೆ ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ಖಜಾಂಜಿಯಾಗಿ ಮತ್ತು ಈಗ ಉಪಾಧ್ಯಕ್ಷರಾಗಿ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಹೆತ್ತೂರು ಹೋಬಳಿ ಬೆಳೆಗಾರ ಸಂಘ. ಅದಕ್ಕೆ ನಾನು ಚಿರೋಣಿಯಾಗಿದ್ದೀನಿ ಹಾಗೂ ಈ ಬೆಳೆಗಾರರೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಹಾಗೆ ನಾನು ಯಾಕೆ ಸಂಘದಿಂದ ಏನು ಕೇಳಬೇಕು ಅಂತಂದರೆ, ನಮ್ಮ ಕಾಫಿಗೆ ಕೊಡಬೇಕಾಗಿದೆಯಲ್ಲ ಸಬ್ಸಿಡಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿಯನ್ನು ಮಾಡಿಕೊಡ್ಬೇಕಾಗುತ್ತದೆ. ಯಾಕಂದರೆ ನಮ್ಮ ಎತ್ತೂರು ಬೆಳೆಗಾರರಲ್ಲಿ ಎಲ್ಲ ಹೊಸದಾಗಿ ಪ್ಲಾಂಟೇಷನ್ ಮಾಡ್ತಾರವರು. ಹಾಗಾಗಿ ಕೆರೆ ಆಗಿರ್ಬೋದು ಮತ್ತು ಕಣ ಆಗಿರ್ಬೋದು ಮತ್ತು ಗೋಡೌನ್ ಆಗಿರ್ಬೋದು ಎಲ್ಲ ಹೊಸದಾಗಿ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ 1 ವರ್ಷ 2 ವರ್ಷದಿಂದ ಪೆಂಡಿಂಗ್ ಆಗಿದೆ ಈ ಸಬ್ಸಿಡಿ ಕೊಡ್ತಾ ಇರೋದು. ಏನಂದರೆ ಸೀನಿಯರಿಟಿ ಮೇಲೆ ಕೊಡಬೇಕಾಗಿದೆ. ಯಾಕೆ ನಮ್ಮಲ್ಲಿ ಒಂದಷ್ಟು ಕೇಳ್ತಾ ಇರ್ತಾರೆ, ನಮ್ಮ ಬೆಳೆಗಾರರು ನಮ್ಮನ್ನೇ ಕೇಳ್ತಾರೆ ಸ್ವಲ್ಪ ಮಾಡಿಸ್ಕೊಡಿ ಹಾಗೆ ಹೇಗೆ ಅಂತ. ಹಾಗೆ ಏನೋ ಹೇಳಬೇಕಾಗುತ್ತೆ ನಮಗೆ ಗೊತ್ತಾಗಿಲ್ಲ. ಹಾಗಾಗಿ ಸ್ವಲ್ಪ ಸಬ್ಸಿಡಿಗಳನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಹಾಗೆ ನಮ್ಮ ಒಬ್ಬರು ಡಾಕ್ಟರ್ ಅವರು ಹೇಳಿದರು ಬೆಳೆಗಾರರು ಸ್ವತಂತ್ರ ಅಂತ. ಇಲ್ಲ, ನಾವು ಸ್ವತಂತ್ರರಾಗಿಲ್ಲ. ಅದಕ್ಕಿಂತ ಸ್ವತಂತ್ರರಾಗಿರೋ ನಮ್ಮ ಲೇಬರ್ಸ್ಗಳು. ಯಾಕೆಂದರೆ ಅವ್ರು ಹೇಳಿದ್ದೆ ಟೈಮಿಂಗ್ಸು, ಅವ್ರು ಹೇಳಿದ್ದೆ ಸಂಬಳ. ಹಾಗಾಗಿ ನಮಗೆ ಸ್ವತಂತ್ರ ಇಲ್ಲ, ಲೇಬರ್ಸ್ಗಳಿಗೆ ಸ್ವತಂತ್ರ ಇದೆ. ಹಾಗಾಗಿ ಮೆಕ್ಯಾನಿಸಿಷನ್ ಬಗ್ಗೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ನಮ್ಮ ಕಾಫಿ ಬೋರ್ಡ್ಗೆ ಕೇಳ್ಕೊಳ್ತೀನಿ. ನಾನು ಇದರಲ್ಲಿ ಏನು ಹೇಳಬೇಕು ಅಂದರೆ, ನನಗೆ ಸರಿಯನ್ನು ತಪ್ಪು ಗೊತ್ತಿಲ್ಲ, ಏನು ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ ಯಾರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೇಳಿದರೆ ಅವ್ರನ್ನ ಕಾಫಿ ಬೋರ್ಡ್ ರೀಚ್ ಮಾಡ್ಬೋದಾ ಅಂತ ನನ್ನ ರೀತಿಯಲ್ಲಿ ನಾನು ಕೇಳ್ಕೊಳ್ತೀನಿ. ಅದು ಯಾಕೆಂದರೆ ಅವ್ರು ಪ್ರಾಕ್ಟಿಕಲ್ ಇಲ್ಲೇನಾರು ಮಾಡಿದರೆ ಏನು, ಈಗ ನಮ್ಮ ಕಾಫಿ ಕುಯ್ಲು ಏನಿದೆ ಹೆಚ್ಚು ಕಡಿಮೆ 100 ಚೀಲ ಕಾಫಿ ಕುಯ್ಯಬೇಕು ಅಂತಂದರೆ ಹೆಚ್ಚು ಕಡಿಮೆ 2 ಲಕ್ಷ ಅದಕ್ಕೆ ಹಾಕ್ತಿದ್ದೀವಿ ನಾವು ಇನ್ವೆಸ್ಟ್ಮೆಂಟ್ನ. ಹಾಗಾಗಿ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದನ್ನು ಕಾಫಿ ಬೋರ್ಡ್ನ ನಾನು ಕೇಳ್ಕೊಳ್ತೇನೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.
1: ಇದುವರೆಗೆ ಹೆತ್ತೂರಿನ ಕಾಫಿ ಬೆಳೆಗಾರರು ಹಾಗೂ FPO ನ ಆಡಳಿತ ಮಂಡಳಿಯ ನಿರ್ದೇಶಕರಾದ MJ ಸಚಿನ್ ಅವರ ಮಾತುಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಅಧ್ಯಕ್ಷರಾದ HT ಸುಧಾಕರ್ ಅವರ ಮಾತುಗಳನ್ನ.
4: ಎಲ್ಲರಿಗೂ ನಮಸ್ಕಾರ. ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಅದರಲ್ಲಿ ಕಾಫಿ ಬೆಳೆನೂ ಕೂಡ ಬಂದು ಅಂತೇಳಿ ನಾನು ಭಾವಿಸಿದ್ದೇನೆ. ಏಕೆಂತಂದರೆ ಈ ಮೊದಲು ಕೆಲವು ಜನ ಬೆಳೀತಾ ಇರ್ತಕ್ಕಂಥ ಕಾಫಿ ಈ ದಿನ ದೇಶವ್ಯಾಪಿ ರಾಷ್ಟ್ರವ್ಯಾಪ್ತಿಯಲ್ಲಿ ಬೆಳೀತು ಇವತ್ತು ಹೆಚ್ಚು ಕಡಿಮೆ 78-80 ರಾಷ್ಟ್ರಗಳಲ್ಲಿ ಕಾಫಿನ ಬೆಳೀತಾ ಇದ್ದಾರೆ. ಅದೇ ರೀತಿ ಕಾಫಿ ಬೆಳೆಗೆ ಶತ್ರುವಾಗಿ ಈ ದಿನ ಚಿಕೋರಿ ಕೂಡ ಒಂದು ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕೆ ನಾನು ಈ ಮಾತನ್ನ ಹೇಳ್ತಕ್ಕಂತ, ನಾನು ಮಾಲೂರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಗಡಿನಲ್ಲಿ ಕಾಫಿ ಪುಡಿ ಪ್ಯಾಕೆಟ್ನ ನಾನು ತೆಗೆದುಕೊಂಡು ನೋಡಿದೆ. ನಮ್ಮಲ್ಲಿರ್ತಕ್ಕಂಥ 1/2 ಬೆಲೆಗೆ ಅಲ್ಲಿ ಕಾಫಿ ಪುಡಿನ ಮಾರ್ತಾ ಇದ್ದಾರೆ. ಆದರೆ ಅಲ್ಲಿ ಅದು ಬರೀ ಚಿಕೋರಿನ ಪ್ಯಾಕ್ ಮಾಡಿ ಕಾಫಿ ಪುಡಿ ಅಂತ ಮಾರ್ತಾ ಇದ್ದಾರೆ. ಯಾವ ಮನುಷ್ಯನು ಕೂಡ ಅದನ್ನು ಕುಡಿದ್ರೆ ಮತ್ತೆ ಯಾವತ್ತೂ ಕೂಡ ಕಾಫಿ ಕಡೆ ಅವನು ಮುಖ ತಿರುಗಿ ನೋಡಿರಲ್ಲ ಅವನು. ಹಾಗಾಗಿ ಕಾಫಿಗೆ ಇವತ್ತು ಚಿಕೋರಿ ಬೃಹದಾಕಾರವಾಗಿ ಶತ್ರುವಾಗಿ ಬೆಳೆದಿದೆ. ನಾವು ಮೊಟ್ಟ ಮೊದಲನೇ ಬಾರಿಗೆ ಚಿಕೋರಿನ ಹತೋಟಿಲಿ ತರಬೇಕಂತಂದ್ರೆ ನಾವು ನಮ್ಮದೇ ಆದಂತಹ ಸಂಸ್ಥೆನ ಹುಟ್ಟುಹಾಕಿ ಅದರಲ್ಲಿ ಕ್ವಾಲಿಟಿ ಕಾಫಿನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಜನಗಳಿಗೆ ಉತ್ತಮವಾದ ಕಾಫಿನ ಕುಡಿಸ್ತಕ್ಕಂಥ ಕೆಲಸನ ಫಸ್ಟ್ ನಾವು ಮಾಡಬೇಕಾಗಿದೆ. ಮೊನ್ನೆ HDBK ಕಾರ್ಯಕ್ರಮದಲ್ಲಿ ಕಾಫಿ ಬೋರ್ಡ್ನವರು ಕಾಫಿನ ಮಾಡಿದ್ರು, ಅಮೃತ ಇದ್ದಂಗಿತ್ತು. ನಾವು ಅದನ್ನು ಕುಡಿದು ಮತ್ತೆ 1 ಗಂಟೆನಲ್ಲೇ ಪುನಃ ಕಾಫಿ ಕುಡಿಬೇಕು ಅಂತ ಒಂದು ಬಯಕೆ ಆಗ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿತ್ತು. ಆ ತರ ಕಾಫಿನ ನಾವು ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೇಳದ ರೂಪದಲ್ಲಿ ಮಾಡಿ ಎಲ್ಲಾ ಜನಗಳು ಕಾಫಿ ರುಚಿನ ನಾವು ತೋರಿಸಬೇಕಾಗಿದೆ. ಆ ಕೆಲಸನ ಕಾಫಿ ಬೋರ್ಡ್ ನಮ್ಮ ಜೊತೆ ಕೈ ಜೋಡಿಸಿ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಕಾಫಿನ ನಾವು ಮೊದಲನೇ ಹಂತವಾಗಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಅದನ್ನು ಪೌಡರ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಕುಡಿತಕ್ಕಂಥ ಕಾಫಿನ ಮಾಡ್ತಕ್ಕಂಥದ್ದು ನಮ್ಮ ಮುಂದಿನ ಯೋಜನೆಗಳು. ಅದಕ್ಕಾಗಿ ನಾವು ಈಗಾಗಲೇ ಬಲಿಷ್ಠವಾದ ತಂಡವನ್ನು ಕಟ್ಟಿದ್ದೀವಿ. ನಮಗೆ ಬೆನ್ನೆಲುಬಾಗಿ ಅಧಿಕಾರ ವರ್ಗದವರು ಇದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ, ಇನ್ನು 5-10 ವರ್ಷದಲ್ಲಿ ಈ ಕಂಪನಿನ ಬೃಹದಾಕಾರವಾಗಿ ಬೆಳೆಸಿ ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯವನ್ನು ಕೊಡಿಸಿ. ನೀವೇನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಿ, ನೀವು ಕೊಡ್ತಕ್ಕಂಥ 1 ರೂಪಾಯಿಗೂ ನಾವು ಕೂಡ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
1: ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಅಧ್ಯಕ್ಷರಾದ HT ಸುಧಾಕರ್ ಅವರ ಮಾತುಗಳನ್ನು ಆಲಿಸಿದಿರಿ.
5: ಇದುವರೆಗೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಶಮಿತಾ ಜೈನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ್, ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವಾಭಿಮಾ ನಿಗಮ ಹೆತ್ತೂರು.
6: ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ.
7: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
8: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.
6: ಕೇಳುಗರೆ ಗಮನಿಸಿ, ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಿದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎಂಬುದು ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸುವ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯಾಗಿದೆ. ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ https://awards.gov.in ಸಲ್ಲಿಸಬಹುದಾಗಿದೆ. ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ.
9: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
6: ಇನ್ನು ಮುಂದೆ ಸಂಜೆ 6:15 ಭಾವಗೀತೆಗಳು, 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರಿಕೆಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಕೇಂದ್ರದ ಎನ್ಡಿಎ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಚರ್ಚೆ, ವಿಷಯ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ. 8:30 ಗಜಲ್ಸ್, 9:15 ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಕರೆಂಟ್ ಅಫೇರ್ಸ್, 10:00 ಮಧುರಗಾನ, 10:30 ಕೇಂದ್ರ ಸರ್ಕಾರ 12 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಕಾರ್ಯಕ್ರಮ ಧ್ಯೇಯಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಪ್ರಾಯೋಜಿತ ಕಾರ್ಯಕ್ರಮ ಯೋಗೋತ್ಸವ, ಪ್ರಾಯೋಜಕರು ಸ್ವಸ್ಥ ವೃತ್ತ ಹಾಗೂ ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. 7:15 ಭಾವಗೀತೆಗಳು, 7:45 ಸವಿಗಾನ, 8:30 ಜನಪದ ಜಗತ್ತು, ಅರಸೀಕೆರೆ ತಾಲೂಕು ಹಾರನಹಳ್ಳಿಯ ಹೆಚ್ಎಂ ರಂಗಸ್ವಾಮಿ ಮತ್ತು ತಂಡದವರಿಂದ ಅರೆವಾದ್ಯ ವಾದನದ ಭಾಗ ಒಂದು, 9:00 ಯೋಗಾಮೃತ, ವಿಷಯ ಯೋಗದಲ್ಲಿ ಮುಂಜಾಗ್ರತೆ, ಭಾಗವಹಿಸುತ್ತಾರೆ ಗುರುಬಸವರಾಜ್ ಎಲಗಚ್ಚಿನ್ ಡಾಕ್ಟರ್ ಹಾಗೂ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 10:00 ಬಾಲನಂದನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದ್ದೂರುಹಳ್ಳಿಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 9:10 ರಂಗ ಬಿರಂಗ್, 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನವನ್ನು ಆಲಿಸಬಹುದು. ರಾಗ್ ಬಿಲಾಸ್ ಖಾನಿ ತೋಡಿ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ. 1:20 ಭಾವಗೀತೆಗಳು. ನಾಳೆ ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಮಂಚ ಹೇಗೆ. 3:30

ಪ್ರಕಟಣೆಗಳು. ಸಕಲೇಶಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 9 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 73 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲೆಗಳೊಂದಿಗೆ ದಿನಾಂಕ 24/6/2026 5:30 ಒಳಗಾಗಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಕಲೇಶಪುರ ಇವರನ್ನು ಸಂಪರ್ಕಿಸಬಹುದಾಗಿದೆ.

2026-27 ಶೈಕ್ಷಣಿಕ ಸಾಲಿಗೆ ಹಾಸನ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರಾರಂಭಗೊಂಡಿರುವ ಸರ್ಕಾರಿ ಅಲ್ಪಸಂಖ್ಯಾತರ ಮಹಿಳಾ ಪದವಿ ಪೂರ್ವ ಕಾಲೇಜು 11ನೇ ತರಗತಿಗೆ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ಕೋರ್ಸಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯಕ್ಕೆ ಸೇರಿದ 75% ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ 25% ಸ್ಥಾನಗಳು ಮೀಸಲಾತಿ ಹೊಂದಿರುತ್ತದೆ. 10ನೇ ತರಗತಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ತರಗತಿಗೆ ಉಚಿತ ಪ್ರವೇಶಾತಿಗಾಗಿ ಆಫ್ಲೈನ್ ಮೂಲಕ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/6/2026.

ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿರುವ ಮೀರೈಸ್ ಫೌಂಡೇಶನ್ ನಿರ್ವಹಿಸುತ್ತಿರುವ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಮತ್ತು ತನ್ನ ಇನ್ಕ್ಯುಬೇಷನ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. ಉದ್ಯಮಶೀಲತೆಯ ಕನಸನ್ನು ಹೊಂದಿರುವ ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು, ಪ್ರವರ್ತಕರು ಮತ್ತು ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಕೃಷಿ, ತಂತ್ರಜ್ಞಾನ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ ಮತ್ತು ಸ್ಮಾರ್ಟ್ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರವರ್ತಕರಿಗೆ ಈ ಕಾರ್ಯಕ್ರಮ ಅನ್ವಯಿಸುತ್ತದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಮತ್ತು ಸ್ಥಳಾವಕಾಶ, ತಜ್ಞರ ಮಾರ್ಗದರ್ಶನ, ಪ್ರೋಟೋಟೈಪಿಂಗ್ ಸಹಾಯ, ಉದ್ಯಮ ಸಂಪರ್ಕ, ಹೂಡಿಕೆದಾರರ ಪ್ರವೇಶ ಮತ್ತು ಬೌದ್ಧಿಕ ಆಸ್ತಿ ಮಾರ್ಗದರ್ಶನ ಸೇರಿದಂತೆ ಅನೇಕ ಸೌಲಭ್ಯಗಳು ಲಭ್ಯವಿರುತ್ತವೆ. ಆಸಕ್ತರು www.meriise.org ಭೇಟಿ ನೀಡಿ ಗೂಗಲ್ ಫಾರ್ಮ್ ಮೂಲಕ ತಮ್ಮ ಪಿಚ್ ಡೆಸ್ಕ್ ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ

9448170074 ಅಥವಾ ಇಮೇಲ್ ecoemeriisc@mcehassan.ac.in ಮೂಲಕ ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ.

102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ ಭಾವಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದರಾ ಬೇಂದ್ರೆಯವರ ರಚನೆ, ಸಂಗೀತ ಕಟ್ಟಿಯವರ ಸ್ವರದಲ್ಲೇ. ಮುಗಿಲ ಮಾರಿಗೆ ರಾಗರತ್ಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ್ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
8: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
9: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
8: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
9: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
8: ಮಕ್ಕಳ ಕನಸುಗಳು ಅರಳಿದಾಗ
9: ದೇಶದ ಭವಿಷ್ಯ ಬೆಳಗುತ್ತದೆ.
10: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
8: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
11: ಕೇಳುಗರೆ, 102.2 ಮೆಗಾಹರ್ಟ್ಸ್ಗಳಲ್ಲಿ ಹಾಸನ ಆಕಾಶವಾಣಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕೇಳಿ ಇನ್ನು ಮುಂದೆ, ನೋಡಲ್ಲಿ ಮೂಡಿಹುದು ಮುಗಿಲಿನಲ್ಲಿ ಮಳೆ ಬಿಲ್ಲೋ, ಕುವೆಂಪು ಅವರ ರಚನೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ. ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಓ ಮಧುರ ಮನಸೆ ಅಮ್ಮನ ಮನಸೆ, ಡಾ HS ವೆಂಕಟೇಶಮೂರ್ತಿ ಅವರ ರಚನೆ, ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ

0: ಇದುವರೆಗೂ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅವಲೋಕನ.
2: ಅವಲೋಕನ ವಿಷಯ: ಸಾರ್ವಜನಿಕ ಆರೋಗ್ಯದಲ್ಲಿ ಸ್ಥಿರ ಪ್ರಗತಿ ಸಾಧಿಸುತ್ತಿರುವ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ವಿಮೆ ಮಾಡಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜೆನೆರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆಗಳನ್ನು ನಡೆಸಲಾಗಿದೆ. ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014-12 ನೂತನ ಏಮ್ಸ್ ಸ್ಥಾಪಿಸಲಾಗಿದೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014-15 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗವು ಶೇಕಡ 78% ತಗ್ಗಿದೆ. ಇತರ ವಿವಿಧ ರೋಗಗಳ ಹರಡುವಿಕೆಯೂ ಕಡಿಮೆಯಾಗುತ್ತಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಪತ್ರೆಗೆ ದಾಖಲಾದ ಹೆಚ್ಚಿನ ರೋಗಿಗಳು ತಮ್ಮ ಆರೈಕೆಗೆ 1,100 ರೂಪಾಯಿಗಳಿಗಿಂತ ಕಡಿಮೆ ಪಾವತಿಸುತ್ತಿದ್ದಾರೆ. ಬಡ ಕುಟುಂಬಗಳು ಇದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಇವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಹೆಚ್ಚುತ್ತಿರುವ ಸಂಕೇತಗಳಾಗಿವೆ. ವ್ಯವಸ್ಥಿತ ಸರ್ಕಾರಿ ಆರೋಗ್ಯ ಸೌಲಭ್ಯಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತ ಪ್ರಗತಿಗೆ ಕಾರಣವಾಗಿದೆ. ವಿಮಾ ಯೋಜನೆಗಳಿಂದ ಆರೋಗ್ಯ ಮೂಲಸೌಕರ್ಯದ ವಿಸ್ತರಣೆಯವರೆಗೆ ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಅಡಿಪಾಯಗಳನ್ನು ವ್ಯವಸ್ಥಿತವಾಗಿ ಪುನರ್ ನಿರ್ಮಿಸಿದೆ. ರಾಷ್ಟೀಯ ಆರೋಗ್ಯ ಮಿಷನ್ ಅದರ ಅಸಂಖ್ಯಾತ ರೋಗ ನಿಯಂತ್ರಣ ಮತ್ತು ಆರೈಕೆ ಕಾರ್ಯಕ್ರಮಗಳೊಂದಿಗೆ ಆರೋಗ್ಯ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತಿದೆ. ಕೃತಕ ಬುದ್ದಿಮತ್ತೆ ಅಳವಡಿಕೆಯ ಜೊತೆಗೆ ಹೊಸ ಮತ್ತು ಬಲವಾದ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯ ಆರೋಗ್ಯ ಸೇವೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ವ್ಯವಸ್ಥೆಗೆ ಅಗತ್ಯವಿರುವ ವೈದ್ಯರು ಮತ್ತು ದಾದಿಯರಿಗೆ ತರಬೇತಿ ನೀಡುವ ಸಾಮರ್ಥ್ಯವನ್ನು ಸರ್ಕಾರ ದ್ವಿಗುಣಗೊಳಿಸಿದೆ. ಈ ಬದಲಾವಣೆಗಳ ಕೇಂದ್ರ ಇಂದು ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಾರ್ವತ್ರಿಕ ಆರೋಗ್ಯ ವಿಮಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಯೋಜನೆ. ಇದನ್ನು 2018 ಪ್ರಾರಂಭಿಸಲಾಯಿತು. ಸಂಪೂರ್ಣವಾಗಿ ಗುಣಮುಖವಾಗದ ರೋಗಗಳ ಏರಿಕೆ ಮತ್ತು ಹೆಚ್ಚುತ್ತಿರುವ ಚಿಕಿತ್ಸಾ ವೆಚ್ಚಗಳು ಸೇರಿದಂತೆ ಮುಂಬರುವ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಗುರುತಿಸಿದೆ. ಈ ಸಮಸ್ಯೆಗಳನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ 2018 ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಈಗ ವಿಶ್ವದ ಅತಿದೊಡ್ಡ ಸಾರ್ವಜನಿಕ ನಿಧಿಯ ಆರೋಗ್ಯ ಭರವಸೆ ವಾಗಿ ವಂಚಿತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಸಾರ್ವಜನಿಕ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಅಂತಹ ಕುಟುಂಬಗಳು ಜನಸಂಖ್ಯೆಯ ಸುಮಾರು 40% ಅಥವಾ ಸುಮಾರು 12 ಕೋಟಿ ಕುಟುಂಬಗಳನ್ನು ಹೊಂದಿವೆ. ವಿಮೆಯು ಈ ಕುಟುಂಬಗಳನ್ನು ಆರೋಗ್ಯ ವೆಚ್ಚಗಳಿಂದ ರಕ್ಷಿಸುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು 12 ಉಚಿತ ಸೇವೆಗಳನ್ನು ನೀಡುತ್ತದೆ. ಬಾಯಿ, ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ಆರೈಕೆ ಮತ್ತು ಮಾನಸಿಕ ಆರೋಗ್ಯ ಬೆಂಬಲ ಸೇರಿದಂತೆ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ. ಈ ಕೇಂದ್ರಗಳಲ್ಲಿ ಮೊದಲ ಹಂತದ ತುರ್ತು ಆರೈಕೆ ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗ ಪತ್ತೆ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ.

0: ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ ನಿರ್ದೇಶಕರಾದ ಸುಹಾಸ್ ಆರ್.
1: ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ ವಾಣಿಜ್ಯ ಪ್ರಕಟಣೆಗಳು.
2: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
3: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
3: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಳಗರೆ ಗಮನಿಸಿ, 6:50 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತೆಂಗಿನ ತೀರು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಕುರಿತ ಸರಣಿ ಕಾರ್ಯಕ್ರಮ ನಾಳೆ ಸಂಜೆ 6:50 ಬಿತ್ತರವಾಗಲಿದೆ. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.

0: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
1: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
2: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಕೇಳಣ್ಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನ ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ದಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6 ಕೋಟಿ 80 ಲಕ್ಷ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
5: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಕೃಷಿರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರಿಕೆಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
6: ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
7: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
6: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಹಾಗೂ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಮೀನುಗಾರಿಕೆ ಇಲಾಖೆ ಪ್ರತಿ ವರ್ಷವೂ ಕೂಡ ಈ ಮೀನು ಮರಿಗಳ ಉತ್ಪಾದನೆ, ಅವುಗಳ ಬೆಳವಣಿಗೆ, ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇರುತ್ತೆ. ಆ ಒಂದು ಉಪಯೋಗವನ್ನು ಮಾಡಿಕೊಂಡು ಮೀನು ಹಾಗೂ ನೀರಿನ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಕೃಷಿಕರು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇಲಾಖೆಯಿಂದ ಕೃಷಿಕರಿಗೆ ಮತ್ತು ಮೀನುಗಾರರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಸರ್, ಥ್ಯಾಂಕ್ ಯು ಸರ್.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಮೀನುಗಾರಿಕೆ ಕ್ಷೇತ್ರ ಹೇಗಿದೆ?
2: ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲೇ ಅತಿ ಹೆಚ್ಚು ಒಂದು ಕೆರೆಗಳಿದೆ. ಅಂದರೆ ಈಗ ನಮ್ಮಲ್ಲಿ 6,641 ಕೆರೆಗಳನ್ನ ನಮ್ಮ ಜಿಲ್ಲೆಯಲ್ಲಿದೆ. ಇದು ಕೆರೆಗಳನ್ನ ಹೋಲಿಸ್ಕೊಂಡ್ರೆ ರಾಜ್ಯದಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ.
1: ಮತ್ತೆ
2: ನಮ್ಮಲ್ಲಿ ಪ್ರಮುಖವಾಗಿ ನಾವು ಅರೆ ಮಲೆನಾಡು ಭಾಗದವರಾಗಿದ್ದರಿಂದ ನಮ್ಮಲ್ಲಿ 4 ತಾಲೂಕುಗಳಲ್ಲಿ ಪ್ರಮುಖವಾಗಿ ಸಕಲೇಶ್ಪುರ, ಆಲೂರು, ಬೇಲೂರು ಮತ್ತು ಹಾಸನ ತಾಲೂಕಿನ ಮತ್ತು ಅರಕಲಗೂಡು ತಾಲೂಕಿನ ಬಹುತೇಕ ಕೆರೆಗಳಲ್ಲಿ ನಮಗೆ ವರ್ಷಪೂರ್ತಿ ನೀರು ತುಂಬುತ್ತೆ. ಬೇಸಿಗೆಗಾಲದಲ್ಲಿ ಹೊರತುಪಡಿಸಿದರೆ ನಮ್ಮಲ್ಲಿ ಸುಮಾರು 8-10 ಎಲ್ಲ ಕೆರೆಗಳಲ್ಲೂ ನೀರಿರೋದ್ರಿಂದ ಮೀನುಗಾರಿಕೆ ಕ್ಷೇತ್ರದ ಅಭಿವೃದ್ಧಿಗೆ ಹಾಸನ ಜಿಲ್ಲೆ ಒಂದು ಪ್ರಮುಖ ಸ್ಥಳವಾಗಿದೆ.
1: ಇಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಇದ್ದಾವೆ.
2: ಹೌದು, ಇಲ್ಲಿ ಹೆಚ್ಚಿನ ಅವಕಾಶಗಳಿದೆ. ಮತ್ತೆ ನಮ್ಮಲ್ಲಿ ಏನು ಕೆರೆಗಳನ್ನ ನಾವು ಅರೇಂಜ್ ಮಾಡ್ತೇವೆ ಅದನ್ನ ತುಂಬಾ ಒಂದು ಆಸಕ್ತಿಯಿಂದ ರೈತರುಗಳು ಅರೇಂಜ್ನಲ್ಲಿ ಭಾಗವಹಿಸ್ತಾರೆ, ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಮಾಡ್ಕೊಳ್ತಾರೆ. ಮತ್ತೆ ಕೆರೆಗಳನ್ನ ತಗೊಂಡು ಅವರು ನಮ್ಮ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಇಲಾಖೆಯ ನೋಂದಾಯಿತ ಫಾರ್ಮ್ಗಳಾಗಿರ್ಬೋದು ಅಲ್ಲಿಂದ ಮೀನುಮರಿನ ಖರೀದಿ ಮಾಡಿ ತಮ್ಮ ಕೆರೆಗಳಿಗೆ ಬಿಟ್ಕೊಂಡು ಅದನ್ನ ಸಾಕಾಣಿಕೆ ಮಾಡಿ ಏನೊಂದು ಲಾಭ ಗಳಿಸ್ತಿದ್ರೆ ಅವರ ಆರ್ಥಿಕ ಅಭಿವೃದ್ಧಿಗೆ ಅದು ಸಹಾಯ ಆಗ್ತಾ ಇದೆ.
1: ಇದರ ಜೊತೆಗೆ ಕೃಷಿ ಹೊಂಡಗಳಲ್ಲಿಯೂ ಕೂಡ ಈಗ ಮೀನು ಮರಿ ಸಾಕಾಣಿಕೆಯನ್ನು ಮಾಡಬಹುದು, ಅಲ್ಲಿಯೂ ಕೂಡ ಅವರು ಅನುಕೂಲಗಳನ್ನು ಮಾಡ್ಕೋಬಹುದು. ಜೊತೆಗೆ ಒಂದು 4-5 ನದಿಗಳು ಹರಿಯುತ್ತೆ ನಮ್ಮ ಜಿಲ್ಲೆ.
2: 4 ನದಿಗಳು
1: ಹರಿಯುತ್ತೆ, 2-3 ಪ್ರಧಾನವಾದಂತಹ ಜಲಾಶಯಗಳು ಕೂಡ ಇದ್ದಾವೆ. ಇಲ್ಲೆಲ್ಲ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೆಚ್ಚು ಅವಕಾಶಗಳು ಇದ್ದಾವೆ. ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಮೀನುಗಾರಿಕೆಯನ್ನ ಉತ್ತೇಜನಗೊಳಿಸಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಕೂಡ ಇದ್ದಾವೆ. ಆ ಯೋಜನೆಗಳ ಪರಿಚಯವನ್ನು ಮಾಡಿಕೊಡಿ
2: ಸರ್. ನಮ್ಮ ಮೀನುಗಾರಿಕೆ ಉದ್ದೇಶನೇ ಮೀನುಗಾರರಿಗಾಗಲಿ ಅಥವಾ ಆಸಕ್ತ ಮೀನು ಕೃಷಿಕರಿಗಾಗಲಿ ಮೀನುಗಾರಿಕೆ ಹೇಗೆ ನಡೆಸಬಹುದು, ಯಾವ ರೀತಿ ನಡೆಸಬೇಕು, ಯಾವ ಕಾಲದಲ್ಲಿ ಮೀನುಮರಿನ ಬಿತ್ತನೆ ಮಾಡಬೇಕು, ಯಾವ ಕಾಲದಲ್ಲಿ ಅದನ್ನು ಹಿಡುವಳಿ ಮಾಡಬೇಕು, ಈ ಸಂಕ್ಷಿಪ್ತ ಮಾಹಿತಿಗಳನ್ನ ನಾವು ರೈತರಿಗೆ ಒದಗಿಸ್ಕೊಡೋದೆ ನಮ್ಮ ಮೂಲ ದೇವೋದ್ದೇಶ. ಮತ್ತು ಅವರಿಗೆ ಅದರಲ್ಲಿ ನಾವು ನಷ್ಟ ವಹಿಸಬಾರ್ದು, ಲಾಭನ ಅವರಿಗೆ ಯಾರು ನಮ್ಮ ಕ್ಷೇತ್ರದಲ್ಲಿ ಬಂದು ಒಂದು ಉದ್ಯೋಗನ ಮಾಡಬೇಕು ಅಂತ ಆಸಕ್ತಿ ಹೊಂದ್ತಾರೆ ಅವ್ರಿಗೆ ನಾವು ಲಾಭ ಗಳಿಸ್ಕೊಡೋದೆ ನಮ್ಮ ಮೀನುಗಾರಿಕೆ ಇಲಾಖೆಯ ಮೂಲ ಉದ್ದೇಶ. ಇದಕ್ಕಾಗಿ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ನಮ್ಮಲ್ಲಿ ಒಟ್ಟು 6 ಪಾಲನಾ ಕೇಂದ್ರಗಳಿದೆ, ಮೀನುಮರಿ ಪಾಲನಾ ಕೇಂದ್ರಗಳು. ಇದರ ಮೂಲ ಉದ್ದೇಶ ಇಷ್ಟೇನೆ, ನಮ್ಮಲ್ಲಿ ಎಲ್ಲೋ ರೈತರು ಬೇರೆ ಜಿಲ್ಲೆಗಳಿಗೆ ಹೋಗಿ ಮೀನುಮರಿನ ಖರೀದಿ ಮಾಡಿ ಅವರ ಕೆರೆಗಳಿಗಾಗಲಿ ಅವರ ಕೊಳಗಳಿಗೆ ತಂದು ಬಿಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವರಿಗೆ ಸಾಗಾಣಿಕೆ ವೆಚ್ಚನೇ ಜಾಸ್ತಿ ಖರ್ಚಾಗುತ್ತೆ. ಆದ್ರಿಂದ ಏನ್ ಮಾಡಿದ್ದಾರೆ ಮೀನುಗಾರಿಕೆ ಇಲಾಖೆ ವತಿಯಿಂದ, ನಮ್ಮಲ್ಲಿ ಒಟ್ಟು 6 ಪಾಲನಾ ಕೇಂದ್ರಗಳಿದ್ದಾವೆ. 6 ಪಾಲನಾ ಕೇಂದ್ರಗಳಲ್ಲಿ 4 ನರ್ಸರಿ ಕೇಂದ್ರಗಳಿದ್ದಾವೆ ಮತ್ತೆ 2 ಪಾಲನಾ ಕೇಂದ್ರಗಳಿದ್ದಾವೆ ಸರ್. ನಮ್ಮಲ್ಲಿ ಗೊರೂರು ಮತ್ತೆ ರಾಮನಾಥ್ಪುರದಲ್ಲಿ 2 ದೊಡ್ಡ ಪಾಲನಾ ಕೇಂದ್ರಗಳಿದ್ದಾವೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 5 ಸ್ಪಾನ್ ಮರಿಗಳನ್ನ ತರ್ತಾರೆ, 5 ಸ್ಪಾನ್ ಮರಿ ತಂದು 1.5 ತಿಂಗಳವರೆಗೂ ಅವರು ಸಾಕಾಣಿಕೆ ಮಾಡ್ತಾರೆ ಸರ್. 1.5 ತಿಂಗಳವರೆಗೂ ಸಾಕಾಣಿಕೆ ಮಾಡಿ ಉತ್ತಮ ಗುಣಮಟ್ಟದ ಮೀನು ಮರಿಗಳನ್ನ ಆಸಕ್ತ ಯಾರು ಮೀನು ಕೃಷಿಕರಾಗಿರ್ಬೋದು ಅಥವಾ ಕೆರೆಯನ್ನು ಗುತ್ತಿಗೆ ಪಡೆದವರಾಗಿರ್ಬೋದು ಅವರು ಇಂಡೆಂಟ್ ಮಾಡಿದಾಗ ಅವರಿಗೆ ಉತ್ತಮ ಗುಣಮಟ್ಟದ ಮೀನು ಮರಿಗಳನ್ನ ಆದ್ಯತೆ ಮೇರೆಗೆ ವಿತರಣೆ ಮಾಡ್ತಾ ಹೋಗ್ತಾರೆ ಸರ್. ಮತ್ತೆ ನಮ್ಮಲ್ಲಿ 4 ನರ್ಸರಿ ಕೇಳ್ತಗಳಿದೆ ಸರ್, ಆದರೆ ಅವು ಸಣ್ಣ ಸಣ್ಣ ಕೇಂದ್ರಗಳು. ನಮ್ಮಲ್ಲಿ ಸಕಲೇಶ್ವರದಲ್ಲಿದೆ, ಬೇಲೂರಲ್ಲಿದೆ, ಚಂದ್ರಾಪಣದಲ್ಲಿದೆ, ಮತ್ತೆ ಹಾಸನ ಮೀನು ಮರಿ ಪಾಲನಾ ಕೇಂದ್ರಗಳಲ್ಲಿ ಇದೆ. ಇವ್ರೇನ್ ಮಾಡ್ತಾರೆ ಅಂದ್ರೆ 15 ದಿನದ ಫ್ರೈ ಮರಿನ ತರ್ತಾರೆ ಸರ್. 15 ದಿನದ ಫ್ರೈ ಮರಿ ತಂದು 1 ತಿಂಗಳು ಸಾಕಾಣಿಕೆ ಮಾಡಿ ಆದ್ಯತೆ ಮೇರೆಗೆ ಮೀನುಗಾರರಿಗೆ, ಮೀನು ಕೃಷಿಕರಿಗೆ ವಿತರಣೆ ಮಾಡ್ತಾ ಹೋಗ್ತಾರೆ. ಇದರ ಮೂಲ ಉದ್ದೇಶ ರೈತರಿಗೆ ಕೈಗೆಟುವ ರೀತಿಯಲ್ಲಿ ಮೀನು ಮರಿಗಳನ್ನ ವಿತರಣೆ ಮಾಡಬೇಕು ಅನ್ನೋದೇ ನಮ್ಮ ಮೀನುಗಾರಿಕೆ ಇಲಾಖೆ ಮೂಲ ಉದ್ದೇಶ ಸರ್. ಇದರಿಂದ
1: ಇನ್ನು ಈ ಮೀನು ಮರಿಗಳನ್ನ ಖರೀದಿ ಮಾಡಲಿಕ್ಕೆ ಸಹಾಯಧನ ನೀಡತಕ್ಕಂತ ಒಂದು ಯೋಜನೆಯೂ ಕೂಡ ಇದೆ, ಇದರ ಬಗ್ಗೆ ತಿಳಿಸ್ಕೊಡಿ.
2: ಈಗ ನಮ್ಮ ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಜನಸಾಮಾನ್ಯರಿಗೆ ನಾವು ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮ ದೇಶದ ಮೂಲ ಉದ್ದೇಶ ಸರ್. ಹಾಗಾಗಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಂಶ ಅಂದ್ರೆ ಅದು ಮೀನು. ಆದ್ರಿಂದ ಯಾರು ಮೀನು ಕೃಷಿ ಮಾಡೋಕ್ಕೆ ಮುಂದೆ ಬರ್ತಾರೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೇ ಅವರು ಮುಂದೆ ಬರೋಕ್ಕೆ ಅದು ಅನುಕೂಲವಾಗುತ್ತೆ. ಆದ್ರಿಂದ ಪ್ರಮುಖವಾಗಿ ನಾವೇನು ಮಾಡ್ತೀವಿ ಅಂದರೆ ಮೀನು ಮರಿ ಖರೀದಿ ಯಾವುದು ಗೌರ್ಮೆಂಟ್ ಅಪ್ರೂವ್ಡ್ ಫಾರ್ಮ್ಸ್ ಇರ್ತವೆ ಅಥವಾ ಗೌರ್ಮೆಂಟ್ ಫಾರ್ಮ್ ಇರ್ತವೆ ಅವರಿಂದ ಅವರು ಮೀನು ಮರಿ ಖರೀದಿ ಮಾಡಿ ಅದನ್ನು ಬಿಲ್ಲನ್ನು ಒದಗಿಸ್ಕೊಟ್ರೆ ಫಲಾನುಭವಿಗಳಿಗೆ. ಇಂಡಿವಿಜುವಲ್ ಆಯಿತು ಅಂದರೆ ಕೆರೆಗಳನ್ನ ಏನು ಗುತ್ತಿಗೆ ಪಡೆದಿರ್ತಾರೆ ಅವರಿಗಾದರೆ ಗರಿಷ್ಠ 5,000 ಅಥವಾ ಬಿಲ್ಲಿನ 50% ಯಾವುದು ಗರಿಷ್ಠ ಅಷ್ಟು ಸಹಾಯಧನ ನಾವು ಒದಗಿಸ್ಕೊಡ್ತೀವಿ ಸರ್. ಮತ್ತೆ ನಮ್ಮಲ್ಲಿ ಮೀನುಗಾರಿಕೆ ಸಹಕಾರ ಸಂಘಗಳಿರ್ತವೆ, ಎಲ್ಲ ಮೀನುಗಾರರು ಒಗ್ಗೂಡಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡಿದ್ದು ಅವ್ರಿಗೆ ನಾವು ಗುತ್ತಿಗೆ ಮೂಲಕ ಕೆರೆಗಳನ್ನ ಕೊಡ್ತೇವೆ. ಅವರು ತಮ್ಮ ಕೆರೆಗಳಿಗೆ ಮೀನು ಮರಿ ಪಾಲನಾ ಕೇಂದ್ರಗಳಿಂದ ಏನು ಮೀನು ಮರಿ ಖರೀದಿ ಮಾಡಿ ತಂದು ಬಿಟ್ಕೊಂಡ್ರೆ ಸರ್ ಅವರಿಗೆ ಗರಿಷ್ಠ 20,000 ಅಷ್ಟು ಸಹಾಯಧನ ನಾವು ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ಏನು ಖಾಸಗಿ ನೋಂದಾಯಿತ ಫಾರ್ಮ್ಗಳಿದೆ ಆ ಖಾಸಗಿ ನೋಂದಾಯಿತ ಫಾರ್ಮ್ಗಳಲ್ಲಿ ಯಾಕಂದ್ರೆ ನಮ್ಮ ಇಲಾಖೆಯಲ್ಲೇ ಎಲ್ಲ 100% ನಾವು ರೈತರಿಗೆ ಮೀನು ಮರಿನ ಒದರ್ಸ್ಕೊಡಕ್ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಗೆ ಅಷ್ಟು ಜಾಗ ಇಲ್ಲ. ಹಾಗಾಗಿ ಯಾರು ಆಸಕ್ತ ಮೀನು ಕೃಷಿಕರು ಬಂದು ನಾವು ಮೀನು ಮರಿ ಸಾಕಾಣಿಕೆ ಮಾಡ್ತೀವಿ ಅಂತ ಮುಂದೆ ಬಂದ್ರಿಗೆ ಅವರಿಗೆ ಏನು ಸ್ಪಾನ್ ಮರಿಗಳನ್ನ ಖರೀದಿ ಮಾಡಿ ತಮ್ಮ ಪಾಲನಾ ಕೇಂದ್ರಗಳಲ್ಲಿ ಸಾಕಾಣಿಕೆ ಮಾಡಿ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಅವರಿಗೆ ಬಿಲ್ಲಿನ ಮೊತ್ತದ 50% ಅಥವಾ ಗರಿಷ್ಠ 25,000 ನಾವು ಸಹಾಯಧನ ನಾವು ಒದಗಿಸ್ಕೊಡ್ತಾಯಿದೀವಿ ಸರ್.
1: ಅಂತಂದ್ರೆ ಅವರು ಮೀನು ಮರಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಖರೀದಿ ಮಾಡುವಾಗ ಎಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೋ ಅದಕ್ಕೆ ಸಹಾಯಧನವನ್ನ ಕೊಡ್ತಕ್ಕಂತ
2: ಸಹಾಯಧನ ಕೊಡ್ತೀವಿ ಸರ್. ಅದು ಗರಿಷ್ಠ ಮೊತ್ತನ ನಮ್ಮ ಸರ್ಕಾರದ ವತಿಯಿಂದ ನಿಗದಿಪಡಿಸಿದ್ದಾರೆ. ಇಂಡಿವಿಜುವಲ್ಗೆ ಆದ್ರೆ 5,000, ಸಹಕಾರ ಸಂಘಗಳಿಗಾದ್ರೆ 20,000, ಮತ್ತೆ ನೋಂದಾಯಿತ ಖಾಸಗಿ ಕೊಳಗಳಲ್ಲಿಗಾದ್ರೆ 25,000. 50% ಅಥವಾ ಗರಿಷ್ಠ ನಾವು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಸಹಾಯಧನ ಒದಗಿಸ್ಕೊಡಕ್ಕೆ.
1: ಈ ಕೃಷಿ ಹೊಂಡಗಳನ್ನ ಯಾರೆಲ್ಲ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಮೀನು ಮರಿಗಳನ್ನ ಖರೀದಿಯನ್ನ ಮಾಡಿ ಸಾಕಾಣಿಕೆಯನ್ನ
2: ಮಾಡಬಹುದು.
1: ಇಲಾಖೆಯಿಂದಲೂ ಕೂಡ ಅದಕ್ಕೆ
2: ಸಹಾಯಧನ
1: ಸಿಗುತ್ತೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದರ ಜೊತೆಗೆ ಈ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆರೆಗಳು ಇದ್ದಾವೋ ಅಲ್ಲಿಗೆ ಉಚಿತವಾಗಿ ಮೀನು ಮರಿಗಳನ್ನ ಬಿತ್ತನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ
2: ಸರ್. ಈಗ ಸರ್ಕಾರದ ಮೂಲ ಉದ್ದೇಶ ನಮ್ಮ ಪ್ರತಿಯೊಂದು ಜಲಸಂಪನ್ಮೂಲಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಮಳೆಗಾಲ ಆಯ್ತು ಅಂದ್ರೆ ಕೆರೆಗಳಲ್ಲಿ ನೀರು ತುಂಬೇ ತುಂಬುತ್ತೆ, ಆದ್ರೆ ಅದು ಅರೇಜ್ ಆಗ್ಲಿಲ್ಲ ಅಂದ್ರೆ ಅದರಿಂದ ಏನು ಉಪಯೋಗ ಆಗಲ್ಲ. ಆದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಮಿನಿಮಮ್ ಒಂದು ಗ್ರಾಮ ಪಂಚಾಯತಿ ಒಂದು ಕೆರೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಸರ್. ಆಯ್ಕೆ ಮಾಡಿಕೊಂಡು ಅದಕ್ಕೆ ಗರಿಷ್ಠ 10,000 ಮೌಲ್ಯದ ಮೀನು ಮರಿನ ಬಿತ್ತನೆ ಮಾಡ್ತೇವೆ ಉಚಿತವಾಗಿ. ಈಗ ನಮಗೆ 25 ಲಕ್ಷ ಅನುದಾನ ನಮಗೆ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಸಮಗ್ರ ಮೀನು ಕೃಷಿಯ ಒಂದು ಯೋಜನೆ ಅಡಿ ಉಪಯೋಜನೆ ಬಂದಿದೆ ಸರ್, ಗ್ರಾಮ ಪಂಚಾಯತಿಗಳಿಗೆ ಮೀನು ಮರಿ ಬಿತ್ತನೆ ಮಾಡೋದು ಅಂತ. ಇದರಲ್ಲಿ ನಾವು 25 ಲಕ್ಷ ಅನುದಾನ ಸರ್ಕಾರ ಕೊಟ್ಟಿದೆ. ಇದರಿಂದ ಏನಾಗ್ತಿದೆ ಅಂದ್ರೆ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ ಯಾವ್ದಾವ್ದು ಕೆರೆಗಳು ಬರ್ತಾ ಇದೆ ಅದನ್ನ ನಾವು ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡ್ತಾ ಇದ್ದೇವೆ. ಆದ್ರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಯಾವ ಕೆರೆ ಬರ್ತಾ ಇದೆ ಅವು ಕೆಲವು ಕೆರೆ ಅರಜ್ ಆಗ್ತಾ ಇದೆ, ಕೆಲವು ಕೆರೆ ಅರಜ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅವರಿಗೆ ಸಮರ್ಪಕವಾದ ಮಾಹಿತಿ ಸಿಗ್ತಲೇ ಇರ್ಬೋದು, ಅಥವಾ ಅಲ್ಲಿ ಏನು ನಾವು ಬೆಳವಣಿಗೆ ಮಾಡಿದ್ರೆ ನಾವು ಇಷ್ಟು ಮೊತ್ತಕ್ಕೆ ಬಿಡ್ ಮಾಡಿದ್ರೆ ಅದನ್ನ ನಮ್ಗೆ ಲಾಭ ಗಳಿಸ್ತೀವೋ ಇಲ್ವೋ ಅನ್ನೋ ಒಂದು ಯೋಚನೆನೂ ಇರ್ಬೋದು. ಆದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಾವೇ ಸ್ವತಃ ಆ ಕೆರೆಗಳಿಗೆ ಮೀನ್ ಮರಿ ಬಿತ್ತನೆ ಮಾಡಿದ್ರೆ, ಉಚಿತವಾಗಿ ಬಿತ್ತನೆ ಮಾಡಿದ್ರೆ ಅಲ್ಲಿ ಮೀನ್ ಇದೆ ಅಂತ ಗೊತ್ತಾದ್ರೆ ಆಸಕ್ತ ಕೃಷಿಕರಾಗಿರ್ಬೋದು, ಆಸಕ್ತ
1: ಗುತ್ತಿಗೆದಾರರು,
2: ಮೀನುಗಾರರು ಮುಂದೆ ಬಂದು ಆ ಕೆರೆನ ಗುತ್ತಿಗೆ ಮಾಡೋದ್ರಿಂದ ಒಂದು ಸರ್ಕಾರಕ್ಕೆ ಆರ್ಥಿಕವಾಗಿ ಲಾಭ ಆಗುತ್ತೆ, ಮತ್ತೆ ಇನ್ನೊಂದು ಅಲ್ಲಿ ಉತ್ತಮ ಪ್ರೋಟೀನ್ ಯುಕ್ತ ಮೀನನ್ನು ಉತ್ಪಾದನೆ ಮಾಡೋದ್ರಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಗುತ್ತೆ ಅಂತ ಸರ್ಕಾರ ಮನಗೊಂಡು ಈ ಒಂದು ಗ್ರಾಮ ಪಂಚಾಯತ್ಗಳ ಮೀನು ಮರಿ ಬಿತ್ತನೆ ಯೋಜನೆ ತಗೊಂಡಿದೆ ಸರ್. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಈಗ 264 ಗ್ರಾಮ ಪಂಚಾಯತ್ ಇದೆ ಹಾಸನ ಜಿಲ್ಲೆಯಲ್ಲಿ, ಇದರಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಒಂದು ಅಥವಾ ಎರಡು, ಎಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅತಿ ಹೆಚ್ಚು ಕೆರೆಗಳಿದೆ, ಅತಿ ಹೆಚ್ಚು ಕೆರೆಗಳಲ್ಲಿ ಎಷ್ಟು ಕೆರೆಗಳಲ್ಲಿ ನೀರು ತುಂಬುತ್ತೆ, ಆ ನೀರು ತುಂಬ ಕೆರೆಗಳನ್ನ ನಾವು ಪ್ರಮುಖವಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಅದು ಮೊದಲನೇ ಆದ್ಯತೆ ಯಾವ್ದು ಕೊಡ್ತೀವಿ ಅಂದ್ರೆ ಆ ಕೆರೆ ಅರಾಜಾಗಿರ್ಬಾರ್ದು, ಅಥವಾ ಆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾ ಕೆರೆಗಳು ಅರಾಜಾಗಿದ್ರೆ ಆ ಅರಾಜಾಗಿರೋ ಕೆರೆನೇ ಒಂದು ಆಯ್ಕೆ ಮಾಡ್ಕೊಳ್ತೀವಿ. ಅವರಿಗೆ ನಾವು ಆರ್ಥಿಕವಾಗಿ ಸ್ವಲ್ಪ ಪ್ರಮಾಣದ ನಾವು ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಮೂಲ ಉದ್ದೇಶನೂ ಆಗಿರ್ತದೆ. ಆದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಮುಖ್ಯ ಕಾರ್ಯನಿರ್ವಾಹಕರ ಅಧ್ಯಕ್ಷತೆಯಲ್ಲಿ ನಾವು ನಮ್ಮ ಅನುದಾನಕ್ಕೆ ತಕ್ಕಂತೆ ಕೆರೆಗಳನ್ನ ಆಯ್ಕೆ ಮಾಡ್ಕೊಳ್ತೇವೆ. ಕೆರೆಗಳನ್ನ ಆಯ್ಕೆ ಮಾಡಿ ನಮ್ಮ ಮೀನುಗಾರಿಕೆ ಇಲಾಖೆಯ ಖಾಸಗಿ ನೋಂದಾಯಿತ ಫಾರ್ಮ್ಗಳೇನಿದೆಯಲ್ಲ ಅವನ್ನ ಕೇಂದ್ರ ಕಚೇರಿಯಲ್ಲಿ ಆಯ್ಕೆ ಮಾಡಿರುವಂತಹ ಸರಬರಾಜುದಾರರಿಂದ ನಾವು ಮೀನುಮರಿ ಖರೀದಿ ಮಾಡಿ ಅದನ್ನ ಗ್ರಾಮ ಪಂಚಾಯತಿ ಕೆರೆಗಳಿಗೆ ಬಿತ್ತನೆ ಮಾಡಿಸ್ತೀವಿ ಸರ್. ಇದರಿಂದ ಪ್ರಮುಖವಾಗಿ ಗ್ರಾಮ ಪಂಚಾಯತಿಗಳು ಬಿತ್ತನೆ ಆದ ತಕ್ಷಣ ನೆಕ್ಸ್ಟ್ 3-4 ಮಂತ್ಸ್ ಒಳಗೆ ಅದನ್ನ ಅರೇಂಜ್ ಮಾಡೋದ್ರಿಂದ ಗ್ರಾಮ ಪಂಚಾಯತಿಗಳಿಗೂ ಆದಾಯ ದೊರಕುತ್ತೆ. ಇದು ಆದಾಯದಿಂದ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಈ ಒಂದು ಆದಾಯವನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಕೆಲಸ ಮಾಡೋಕ್ಕೂ ಉಪಯೋಗ ಆಗುತ್ತೆ ಸರ್.
1: ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಕೆರೆಗಳಿಗೆ ಉಚಿತವಾಗಿ ಮೀನು ಮರಿಯನ್ನ ಬಿತ್ತನೆ ಮಾಡಿ ಆ ಗ್ರಾಮ ಪಂಚಾಯತಿಗೆ ಹಾಗೂ ಸರ್ಕಾರಕ್ಕೆ ಒಂದು ಆದಾಯ ತರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡತಕ್ಕಂತ ಒಂದು ಯೋಜನೆ ಆಗಿರುತ್ತೆ. ಮೀನಿನ ಮಾರುಕಟ್ಟೆ ಏನಿದೆಯೋ ಇದರ ಅಭಿವೃದ್ಧಿಗೆ ಮತ್ತೆ ಮಾರುಕಟ್ಟೆ ನಿರ್ಮಾಣಕ್ಕೂ ಕೂಡ ಒಂದು ಕಾರ್ಯಕ್ರಮ ಇದೆ, ಅದರ ಬಗ್ಗೆ ತಿಳಿಸ್ಕೊಡಿ.
2: ಈಗ ನಮ್ಮಲ್ಲಿ ಒಂದೊಂದು ತಾಲೂಕುಗಳಲ್ಲಿ ಒಂದೊಂದು ಮಾರುಕಟ್ಟೆಗಳಿದಾವೆ ಸರ್. ಆದ್ರೆ ಅಷ್ಟು ಜನ ಮೀನುಗಾರರು ತಮ್ಮ ಅದೇ ಒಂದು ಮಾರುಕಟ್ಟೆಯಲ್ಲಿ ಬಂದು ಮೀನು ಮಾರಾಟ ಮಾಡಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ನಿರುದ್ಯೋಗ ಯುವಕರಿಗೆ ಯುವತಿಯರಿಗಾಗಿರ್ಬೋದು ಹೊಸದಾಗಿ ನಾವು ಮೀನು ಮಾರಾಟ ಮಾಡ್ತೀವಿ ಅಂತ ಬಂದ್ರೆ ಅವರಿಗೆ ಅವಕಾಶ ಸಿಗೋದ್ರಲ್ಲಿ ಕುಂಠಿತಗೊಳ್ತಾರೆ. ಆದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ದ್ವಿಚಕ್ರ ವಾಹನ, ಈಗ ನೋಡಿರ್ಬೋದು ನೀವು ಹಳ್ಳಿಗಳಿಗೆ ಹೋಗಿ ದ್ವಿಚಕ್ರ ವಾಹನದಲ್ಲಿ ಐಸ್ ಬಾಕ್ಸ್ ಇಟ್ಕೊಂಡು ಮೀನನ್ನ ಮಾರಾಟ ಮಾಡಬಹುದು. ಇದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಯಾರಾದ್ರೂ ನಿರುದ್ಯೋಗ ಯುವಕರಾಗಿರ್ಬೋದು ಮೀನುಗಾರರಾಗಿರ್ಬೋದು ತಮ್ಮ ಕೆರೆಗಳಲ್ಲೇ ಮೀನನ್ನ ತಗೋಗಿ ನಾವೇ ಸ್ವತಃ ಮಾರ್ತೀವಿ, ನಮಗೆ ಮಾರುಕಟ್ಟೆಗೆ ಹೋದ್ರೆ ಒಳ್ಳೆ ಬೆಲೆ ಸಿಗಲ್ಲ, ಈ ತರ ಯಾರು ಮುಂದೆ ಬಂತು ಅಂದ್ರೆ ಅವರು ದ್ವಿಚಕ್ರ ವಾಹನ ಮತ್ತೆ ಐಸ್ ಬಾಕ್ಸ್ ಖರೀದಿ ಮಾಡ್ಬೇಕು ಸರ್. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ನಿಗದಿಪಡಿಸಿರುವ ಘಟಕ ವೆಚ್ಚ 75,000. ಆ 75,000 40% ಆರ್ಥಿಕವಾಗಿ ಸಹಾಯಧನ ಸಿಗುತ್ತೆ ಸರ್. 40% ಅಂದ್ರೆ 30,000. ಅವರು ಆ ಆರ್ಥಿಕ ವರ್ಷದಲ್ಲಿ ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿ ಮಾಡಿದ್ರೆ ಸರ್ ಗರಿಷ್ಠ 30,000 ನಾವು ಆರ್ಥಿಕ ಸಹಾಯಧನ ಒದಗಿಸ್ಕೊಡೋದು ಈ ಯೋಜನೆ ಮೂಲ ಉದ್ದೇಶ ಸರ್. ಇದರಿಂದ ಯಾರು ನಿರುದ್ಯೋಗ ಯುವಕರಾಗಿರ್ಬೋದು ಮೀನುಗಾರರಾಗಿರ್ಬೋದು ತಮ್ಮ ಸ್ವಾವಲಂಬಿಯಿಂದ ತಮ್ಮ ಮೀನನ್ನು ಒಂದು ಉತ್ತಮ ಗುಣಮಟ್ಟವಾಗಿ ಹಳ್ಳಿ ಹಳ್ಳಿಗೂ ಹೋಗಿ ಮಾರಬಹುದು,
1: ಮಾರಾಟ ಮಾಡಲಿಕ್ಕೆ ಒಂದು ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುವ
2: ಮೂಲ ಉದ್ದೇಶ ಸರ್.
1: ಈ ಕೆರೆ ಅಂಚಿನಲ್ಲಿ ಮೀನು ಸಾಕಾಣಿಕೆ ಅಥವಾ ಮೀನು ಕೃಷಿ ಅಂತ ಹೇಳಿ ಒಂದು ಯೋಜನೆ ಇದೆ.
2: ಇದು ಏನಂದ್ರೆ ಸರ್, ನಾನು ಮುಂಚೆ ಹೇಳ್ದಂಗೆ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮಗೆ ಅಂದಾಜು 3-4 crore ಮೀನು ಮರಿಗಳ ಬೇಡಿಕೆ ಇದೆ ಸರ್. ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಆಗಿರ್ಬೋದು ಅಥವಾ ಖಾಸಗಿ ನೋಂದಾಯಿತ ಫಾರ್ಮ್ಗಳಾಗಿರ್ಬೋದು ಅಥವಾ ವಿವಿಧ ಜಿಲ್ಲೆಗಳಲ್ಲಿರುವ ಉತ್ಪಾದನಾ ಕೇಂದ್ರಗಳಿಂದ ಆಗಿರ್ಬೋದು ಸರ್, ನಮಗೆ ಅಷ್ಟು ಒಂದು ಗುಣಮಟ್ಟದ ಮೀನು ಮರಿಗಳನ್ನ ರೈತರಿಗೆ ಒದಗಿಸ್ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಇದರಿಂದ ಏನಾಗ್ತದೆ, ಬೇರೆ ರಾಜ್ಯಗಳಿಂದ ಅನಧಿಕೃತವಾಗಿ ಮಾರಾಟಗಾರರು ತಂದು ರೈತರಿಗೆ ರಾತ್ರೋರಾತ್ರಿ ಬಿಟ್ಟೋಗ್ತಾರೆ ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಫಾರ್ ಎಕ್ಸಾಂಪಲ್ ಸರ್, ಏನಾಗುತ್ತೆ ಅಂದ್ರೆ ನಮ್ಮ ಸ್ಥಳೀಯ ವಾತಾವರಣನೇ ಬೇರೆ ಇರ್ತದೆ, ಬೇರೆ ಜಿಲ್ಲೆಗಳ ಅಥವಾ ಬೇರೆ ರಾಜ್ಯಗಳ ವಾತಾವರಣನೇ ಬೇರೆ ಇರ್ತದೆ ಸರ್. ಅಲ್ಲಿನ ವಾತಾವರಣಕ್ಕೆ ಒಗ್ಗೂಡಿರುವಂತ ಮೀನುಗಳು ನಮ್ಮ ವಾತಾವರಣಕ್ಕೆ ಬಂದ ತಕ್ಷಣ ನಮಗೆ ನಂಬರ್ಸ್ ಗೊತ್ತಾಗುತ್ತೆ, ಒಳಗಡೆ ಎಷ್ಟು ಮೀನ್ ಮರಿ ಬಿಡ್ತಾರೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಹೊರತು ಒಳಗಡೆ ಎಷ್ಟು ಬದುಕುತ್ತೆ ಅನ್ನೋದನ್ನ ನಮ್ಮ ಪ್ರಮಾಣನ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ಈ ವಾತಾವರಣಕ್ಕೆ ಆ ಮೀನುಗಳನ್ನ ಒಗ್ಗೂಡ್ಲಿಲ್ಲ ಅಂದ್ರೆ ಆ ಮೀನುಗಳು ಸಾಕಷ್ಟು ಪ್ರಮಾಣದಲ್ಲಿ ಮರಣವಂತದ್ದು. ಇದರಿಂದ ಏನಾಗುತ್ತೆ, ರೈತರು ಫಸ್ಟ್ ಏನ್ ಮೀನ್ ಮರಿಗಳನ್ನ ಬಿತ್ತನೆ ಮಾಡ್ತಾರೆ, ಕೊನೆಗೆ ಒಂದು 10-11 ನಂತರ ಅವ್ರು ಏನ್ ಮೀನನ್ನ ಇಡುವಳಿ ಮಾಡಕ್ ಹೋಗ್ತಾರೆ, ಇಡುವಳಿ ಮಾಡಕ್ ಹೋದಾಗ ಮೀನ್ಗಳು ಅವ್ರಿಗೆ ಸಿಗೋದಿಲ್ಲ. ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿ ನಷ್ಟ ಹೊಂದ್ತಾರೆ. ನೆಕ್ಸ್ಟ್ ಇಯರ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಬಿಡ್ ಮಾಡಿ ಗುತ್ತಿಗೆ ಪಡೆದಿರ್ತಾರೆ, ಅವರಿಗೆ ಆರ್ಥಿಕವಾಗಿ ನಷ್ಟ ಆದ ತಕ್ಷಣ ನೆಕ್ಸ್ಟ್ ಇಯರ್ ಅವರು ಮೀನುಗಾರಿಕೆಯಲ್ಲಿ ಆಸಕ್ತಿನ ಕಳ್ಕೊಳ್ತಾರೆ. ಇದನ್ನ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಈ ಒಂದು ಕೆರೆಗಳ ಅಂಚಿನಲ್ಲಿ ಮೀನು ಕೃಷಿನ ಮಾಡಲಿ ಅಂತ ಒಂದು ಯೋಜನೆಯನ್ನ ಕೈಗೊಂಡಿದೆ ಸರ್. ಇದನ್ನ ಯಾವ ರೀತಿ ಅವರು ಪಡ್ಕೊಬೇಕಂದ್ರೆ ಸರ್, ತಮ್ಮ ಕೆರೆಗಳೇನಿದೆಯಲ್ಲ ಸರ್, ತಮ್ಮ ಕೆರೆಗಳ ಅಂಚಿನಲ್ಲಿ ಖಾಲಿ ಜಾಗ ಇದೇ ಇರುತ್ತೆ. ಪ್ರತಿ ಕೆರೆಗಳ ಅಂಚಿನಲ್ಲಿ ಖಾಲಿ ಜಾಗ
1: ಇರುತ್ತೆ.
2: ಒಂದು ಎಕರೆ ಅವರು ಏನು ಕೊಳನ ನಿರ್ಮಾಣ ಮಾಡ್ಕೊಂಡ್ರೆ ಆದ್ರೆ ಅದು ಅಧಿಕೃತವಾಗಿ ಅರಜಾಗಿರ್ಬೇಕು ಸರ್.
1: ಕೆರೆ
2: ಅವರು ಅಧಿಕೃತವಾಗಿ ಗುತ್ತಿಗೆ ಪಡೆದಿರ್ಬೇಕು. ಅಂತ ಕೆರೆಗಳು ಯಾವ್ದಾರ ಇದ್ರೆ ಅವರು ನಾವು ಇದೇವಿ ಆಸಕ್ತಿ ಇದೆ ಅಂತ ಬಂದ್ರೆ ತಮ್ಮ ಕೊಳಗಳ ಅಂಚಿನಲ್ಲಿ ಅವರು ಒಂದ್ ಎಕರೆ ಜಾಗ ಮಾಡಕ್ಕೆ ಅವಕಾಶ ಇದೆ ಸರ್. ಅದಕ್ಕೆ ಬೇಕಾದ ಮೀನ್ಮರಿ, ಅದಕ್ಕೆ ಸಗಣಿ ಸುಣ್ಣ, ಅದಕ್ಕೆ ಬೇಕಾದ ಆಹಾರ ಮತ್ತೆ ಇತರ ವೆಚ್ಚಗಳನ್ನ ಏನವರು ಖರೀದಿ ಮಾಡಿ ನಮಗೆ ಬಿಲ್ ಕೊಡ್ತಾರೆ ಅಷ್ಟು ಪ್ರಮಾಣದ 100% ಸಹಾಯಧನ ನಾವು ಇಲಾಖೆಯಿಂದ ಒದಗಿಸ್ಕೊಡ್ತೀವಿ ಸರ್. ಒಂದ್ ಎಕರೆ ಜಾಗದಲ್ಲಿ ಅವರು ಮೀನು ಸಾಕಾಣಿಕೆನ ಕೈಗೊಳ್ತಾರೆ ಅಂದ್ರೆ ಅದಕ್ಕೆ ನಾವು 100,000 ಸಹಾಯಧನ ಒದಗಿಸ್ಕೊಡಕ್ಕೆ ಅವಕಾಶ ಇದೆ ಸರ್. ಇದರಿಂದ ಏನ್ ಉಪಯೋಗ ಅಂದ್ರೆ ಸರ್, ಪ್ರಥಮ ಬಾರಿಗೆ ಅವರು ತಮ್ಮ ಕೊಳಗಳ ಅಂಚಿನಲ್ಲೇ ಅದನ್ನ ಸಾಕಾಣಿಕೆ ಮಾಡೋದ್ರಿಂದ ಆ ಕೊಳದ ನೀರನ್ನೇ ಅವ್ರು ಉಪಯೋಗಿಸ್ತಾರೆ ಸರ್. ಒಂದೂವರೆ ತಿಂಗಳು ಅವ್ರು ಸಾಕಾಣಿಕೆ ಮಾಡೋದ್ರಿಂದ ಆ ವಾತಾವರಣಕ್ಕೆ ಮೀನು ಅಡ್ಜಸ್ಟ್ ಆಗಿ ಹೋಗಿರುತ್ತೆ ಸರ್. ಇದರಿಂದ ಅವರೆಷ್ಟು ಮೀನ್ಮರಿ ಉಳಿಸ್ತಿತ್ತು ಅಷ್ಟು ಮೀನ್ಮರಿನೂ ತಮ್ಮ ಕೊಳಗಳಿಗೆ ಬಿಟ್ರೆ ಅದ್ರಲ್ಲಿ ಯಾವುದೇ ರೀತಿ ಮರಣಾಂಶ ಹೊಂದಕ್ಕೆ ಸಾಧ್ಯ ಇಲ್ಲ ಸರ್. ಇದರಿಂದ ರೈತರಿಗೆ ಆಟೋಮೆಟಿಕ್ ಆಗಿ ಲಾಭ ಹೊಂದುತ್ತೆ ಮತ್ತೆ ಅವರ ಆರ್ಥಿಕ ಅಭಿವೃದ್ಧಿ ಸುಧಾರಿಸುತ್ತೆ ಸರ್. ಇದರಲ್ಲಿ ನಾವು ಏನೇನಕ್ಕೆ ಸಹಾಯಧನ ಕೊಡ್ತೀವಿ ಅಂದ್ರೆ ಸರ್, ಒಂದ್ ಎಕರೆ ಜಾಗದಲ್ಲಿ ಅವ್ರು ಕೊಳ ನಿರ್ಮಾಣ ಮಾಡಿ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಸರ್, ಅದಕ್ಕೆ ಬೇಕಾಗಿರುವಂತಹ ಸ್ಪಾನ್ ಮರಿಗಳ ಸಂಖ್ಯೆ 20,000 ಸರ್. 20,000 ಒಂದ್ ಎಕರೆಗೆ ಬಿಡ್ಬೋದು ಸರ್ ಸಾಕಾಣಿಕೆ ಮಾಡಕ್ಕೆ. ನಮ್ಮ ಸರ್ಕಾರದ ಉತ್ಪಾದನಾ ಕೇಂದ್ರಗಳಲ್ಲಿರೋ ದರ 100,000 1,500 ಹಂಗೆ 20,000 30,000 ಆಗುತ್ತೆ ಸರ್. 30,000 ಖರೀದಿ ಮಾಡಿದ್ರೆ 30,000 ಸಹಾಯಧನ ಕೊಡ್ತೀವಿ ಸರ್. ನೆಕ್ಸ್ಟ್ ಸಗಣಿ ಸುಣ್ಣ, ಸಗಣಿ ಸುಣ್ಣಕ್ಕೆ ಸಗಣಿಗೆ 2.5 ರೂಪಾಯಿ ಪರ್ ಕೆಜಿ ಹಂಗೆ ನಾವು ಚಾರ್ಜ್ ಮಾಡ್ತೀವಿ ಸರ್, ಅಷ್ಟು ಸಹಾಯಧನ ಸಿಗುತ್ತೆ. ಸುಣ್ಣಕ್ಕೆ 15 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟು ಸಿಗುತ್ತೆ ಸರ್. ಮತ್ತೆ ಸಗಣಿ ಸುಣ್ಣಕ್ಕೆ ಏನ್ ಖರ್ಚು ಮಾಡಿರ್ತಾರೆ ಅಷ್ಟು 100% ಸಿಗುತ್ತೆ. ಮತ್ತೆ ಆಹಾರ, ಅದಕ್ಕೆ ಬೇಕಾದ ಅಕ್ಕಿ ತೌಡು. ಮೇಜರ್ ಆಗಿ ನಾವು ಮೀನುಮರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಪಾಲಿಶ್ ತೌಡು ಮತ್ತೆ ಕಡಲೆಕಾಯಿ ಹಿಂಡಿ, ಕಡಲೆಕಾಯಿ ಹಿಂಡಿ ನೆನೆಸಿ ಅದಕ್ಕೆ ಪಾಲಿಶ್ ತೌಡು ಮಿಕ್ಸ್ ಮಾಡಿ ಅದಕ್ಕೆ ಆಹಾರವಾಗಿ ನೀಡ್ತೀವಿ ಸರ್. ಅದಕ್ಕೆ ಎಷ್ಟು ಖರ್ಚಾಗಿರುತ್ತೆ ಅಷ್ಟು ಸಹಾಯಧನ ಕೊಡ್ತೀವಿ. ಮತ್ತೆ ಇತರ ವೆಚ್ಚ ಅಂದ್ರೆ ಈಗ ಕೆರೆ ನೀರಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ನಾವು ಅಲ್ಲಿಗೆ ಪಂಪ್ ಮಾಡ್ಲೇಬೇಕಿರುತ್ತೆ ಸರ್. ಹಂಗಾಗಿ ಪಂಪಿಂಗ್ ಚಾರ್ಜಸ್ ಏನಿದೆ ಅಥವಾ ಡೀಸೆಲ್ ಮೋಟರ್ ಯೂಸ್ ಮಾಡಿರ್ಬೋದು ಅಥವಾ ಏನಕ್ಕೆ ಬಾಡಿಗೆ ವೆಚ್ಚ ಏನು ಖರ್ಚು ಮಾಡಿರ್ತಾರೆ ಅಥವಾ ಮೀನು ಮರಿತರಕ್ಕೆ ಸಾಗಾಣಿಕೆ ವೆಚ್ಚ ಆಗಿರ್ಬೋದು ಈ ತರ ಏನೇನಕ್ಕೆ ಇತರ ವೆಚ್ಚಗಳಿಗೆ ಖರ್ಚು ಮಾಡಿರ್ತಾರೆ ಅದಕ್ಕೂ ನಾವು ಸಹಾಯಧನ ಕೊಡ್ತೀವಿ ಸರ್. ಒಟ್ಟು ಟೋಟಲ್ ಒಂದು ಎಕರೆ ಅವರು ಮಾಡಿ ಸಾಗಾಣಿಕೆ ಮಾಡ್ಕೊಳ್ತಾರೆ ಅಂದ್ರೆ 100,000 ಸಹಾಯಧನ ಸಿಗುತ್ತೆ. ಪ್ರತಿಯೊಬ್ಬ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್.
1: ಇದಿಷ್ಟು ಈ ಕೆರೆ ಅಂಚಿನಲ್ಲಿ ಯಾರು ಮೀನು ಕೃಷಿಯನ್ನ ಮಾಡ್ತಾರೋ ಅವರಿಗೆ ಇರುವಂತಹ ಸವಲತ್ತುಗಳು. ಇನ್ನು ಕಡೆಯದಾಗಿ ಈ ಒಂದು ಜಿಲ್ಲಾ ವಲಯದ ಕಾರ್ಯಕ್ರಮಗಳಲ್ಲಿ ಈ ಸಲಕರಣೆಗಳು ಅಂತ ಅಂದ್ರೆ ಮೀನುಗಾರರಿಗೆ ಬೇಕಾದಂತಹ ಸಲಕರಣೆಗಳು, ಹರಿಗೋಲಾಗಿರ್ಬೋದು, ಬಲೆ ಆಗಿರ್ಬೋದು, ಮತ್ತೆ ಅದನ್ನು ಸಾಗಾಣಿಕೆ ಮಾಡಲಿಕ್ಕೆ ವಾಹನ ಆಗಿರ್ಬೋದು, ಅಂತದಕ್ಕೆ ಇರುವಂತಹ ಕಾರ್ಯಕ್ರಮದ ಬಗ್ಗೆ ಹೇಳಿ.
2: ನಾವಿಷ್ಟೊತ್ತು ಮೀನು ಕೃಷಿಕರ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಮೀನುಗಾರರ ಬಗ್ಗೆ ಅಂದ್ರೆ ಈಗ ನಮ್ಮಲ್ಲಿ 3 ಜಲಾಶಯ ಇದೆ ಮತ್ತೆ 4 ನದಿಭಾಗ ಇದೆ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಡ ಮೀನುಗಾರರು ಮೀನುಗಾರಿಕೆಯನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಮೀನು ಶಿಕಾರಿ ಮಾಡಿ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇರ್ತಾರೆ ಸರ್. ಇದಕ್ಕೆ ಅವರಿಗೆ ನಾವು ಏನಾದ್ರು ಆರ್ಥಿಕ ಸಹಾಯ ಮಾಡಿದ್ರೆ ಅವರದ್ದು ಒಂದು ಆರ್ಥಿಕ ಗುಣಮಟ್ಟ ಅಭಿವೃದ್ಧಿ ಆಗಕ್ಕೆ ಸಹಾಯ ಆಗುತ್ತೆ ಸರ್. ಇದರಲ್ಲಿ ಮೂಲ ಉದ್ದೇಶ ಅವರು ಮೀನು ಹಿಡಿತಿರ್ತಾರೆ ಅದಕ್ಕೆ ಏನಾದ್ರು ಒಂದು ಸಹಾಯಧನ ಕೊಡಬೇಕು ಅಂತ. ಇಷ್ಟು ದಿನ ಅವ್ರಿಗೆ ಈ ಒಂದು ಖುಷಿ ವಿಚಾರ ಏನಂದ್ರೆ ಸರ್, ಇವತ್ತು ಕಳೆದ ಸಾಲಿನವರೆಗೂ ನಮಗೆ ಅದಕ್ಕೆ 10,000 ಮೌಲ್ಯದ್ದು ನಾವು ವಿತರಣೆ ಮಾಡಕ್ಕೆ ನಮಗೆ ಅವಕಾಶ ಇತ್ತು ಸರ್. ಈಗ ನಮ್ಮಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ ಆ 10,000 20,000 ಹೆಚ್ಚಿಸಿ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೆ ಸರ್. ಇದರಿಂದ ಅವ್ರಿಗೆ ಏನ್ ಕೊಡ್ತಾ ಇದ್ವಿ ಅದನ್ನ ಅದ್ರ 2% ಕೊಡಕ್ಕೆ ನಮಗೆ ಅವಕಾಶ ಇದೆ. ನಾವು ಸಲಕರಣೆ ಕಿಟ್ ಅಲ್ಲಿ ಏನೇನ್ ಕೊಡ್ತೀವಿ ಅಂದ್ರೆ ಸರ್, ಮೀನು ಹಿಡಿಯಕ್ಕೆ ಬೇಕಾದ ಬಲೆ, ಅದನ್ನ ಬಲೆಗೆ ನಾವು ಫ್ಲೋಟರ್ಸ್ ಯೂಸ್ ಮಾಡ್ಬೇಕಾಗತ್ತೆ, ಸಿಂಕರ್ಸ್ ಯೂಸ್ ಮಾಡ್ಬೇಕಾಗತ್ತೆ, ಅದಕ್ಕೆ ದಾರ ಬೇಕಾಗತ್ತೆ, ಆ ಬಲೆ ಎಣಿಯಕ್ಕೆ ಬಲೆ ಆಲ್ರೆಡಿ ರೆಡಿ ಬಲೆ ಬಂದಿರ್ತದೆ ಸರ್. ಅದಕ್ಕೆ ಫ್ಲೋಟರ್ಸ್ ಮತ್ತೆ ಸಿಂಕರ್ಸ್ ನ ಏನೇನು ನಾವು ಕಟ್ಟಬೇಕು ಅದಕ್ಕೆ ಬೇಕಾದಂತ ಮೂಲಭೂತ ವಸ್ತುಗಳೆಲ್ಲ ಅದ್ರೊಳಗೆ ಇರ್ತದೆ ಸರ್. ಇದಕ್ಕೆ ಸಲಕರಣೆ ಕಿಟ್ ಅಂತೀವಿ ಸರ್. ಇದನ್ನ ನಾವು 20,000 ಮೌಲ್ಯದ್ದು ಅವರಿಗೆ ವಿತರಣೆ ಮಾಡಕ್ಕೆ ನಮ್ಗೆ ಅವಕಾಶ ಇದೆ ಸರ್. ಮತ್ತೆ ಹರಿಗೋಲು, ತಮ್ಮ ಜೀವನಾಂಶದಲ್ಲಿ ಒಂದ್ ಟೈಮ್ ಒಬ್ಬ ಮೀನುಗಾರರಿಗೆ ಅರಿಕೋಲ್ ಕೊಡಕ್ಕೆ ನಮಗೆ ಪ್ರಾವಿಷನ್ ಇದೆ ಸರ್. ಅರಿಕೋಲ್ ಅಂದ್ರೆ ದೋಣಿ,
1: ದೋಣಿ
2: ದೋಣಿ ಅದನ್ನ ನಾವು 20,000 ಮೌಲ್ಯದ ಪ್ರತಿ ವರ್ಷ ನಮಗೆ ಮೀನುಗಾರರು ತಮ್ಮ ತೊಂದರೆಗಳನ್ನ ಹೇಳ್ಕೊಳ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ಲಾಸ್ಟಿಕ್ ರೇಟ್ ಏರ್ತಾ ಇದೆ ಸರ್, ಹಾಗಾಗಿ ಅವರಿಗೆ ಬೇಕಾದಷ್ಟು ಪ್ರಮಾಣದ ನಾವು ಅರಿಗೋಲ್ನ ನಾವು ವಿತರಣೆ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ 10,000 ಮೌಲ್ಯಕ್ಕೆ ನಾವು 6 ಫೀಟ್ ದೋಣಿ ಮಾತ್ರ ನಮಗೆ ವಿತರಣೆ ಮಾಡಕ್ಕೆ ಅವಕಾಶ ಇತ್ತು ಇಷ್ಟೇ. ಈಗ ನಮಗೆ ಸರ್ಕಾರನೇ 20,000 ಮಾಡಿರೋದ್ರಿಂದ ಅವರಿಗೆ ಬೇಕಾದ ಈಗ ಡ್ಯಾಮಲ್ಲೆಲ್ಲ ದೊಡ್ಡ ಪ್ರಮಾಣದ ದೋಣಿಗಳನ್ನ ಅವರು ಕೇಳ್ತಾರೆ ನಮಗೆ ಸುಮಾರು ಒಂದು ಸರ್ ಒಂದ್ ಸ್ವಲ್ಪ ದೊಡ್ಡದು ಕೊಡಿ ಅಂತ. ಆದ್ರೆ ನಮಗೆ 10,000 ಮೌಲ್ಯದ ಇದರಲ್ಲಿ ಯಾವುದೇ ರೀತಿ ಫಲಾನುಭವಿಗಳು ಶೇರ್ ಇರಲ್ಲ ಸರ್. ಅಂದ್ರೆ 10,000 ಅಂದ್ರೆ 10,000 ಸರ್ಕಾರನೇ ಬರ್ಸೋದ್ರಿಂದ ನಾವು ಅವ್ರಿಗೆ ಉಚಿತವಾಗಿ ಕೊಡೋದ್ರಿಂದ ನಾವು ಅಷ್ಟಕ್ಕೆ ಕೊಡಕ್ಕೆ ನಮ್ಗೆ ಅವಕಾಶ ಇತ್ತು. ಈ ಸತಿ ಸರ್ಕಾರನೇ 20,000 ಮಾಡಿರೋದ್ರಿಂದ ಪ್ರತಿಯೊಬ್ಬ ಮೀನುಗಾರರಿಗೂ ಅವ್ರಿಗೆ ಬೇಕಾದಷ್ಟು 7 ಫೀಟ್ ದೋಣಿಯನ್ನ ಮತ್ತೆ ಅದ್ರ ಜೊತೆ ಅವ್ರಿಗೆ ಬೇಕಾದ ಲೈಫ್ ಜಾಕೆಟ್ ಆಗಿರ್ಬೋದು ಮತ್ತೆ ಐಸ್ ಬಾಕ್ಸ್ ಆಗಿರ್ಬೋದು ಈ ತರ ಎಲ್ಲಾನು ಈ ಸತಿ ಕೊಡಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಸರ್.
1: ಈ ಸರಿ ಹೆಚ್ಚು ಜನರಿಗೆ ಸಿಗುವಂತಹ ಸಾಧ್ಯತೆ
2: ಹೌದು ಸರ್. ಹೌದು
1: ಇದರ ಒಂದು ಸದ್ಬಳಕೆಯನ್ನ ಮಾಡಿಕೊಳ್ಬಹುದು.
2: ಹೌದು ಸರ್. ಹೌದು.
1: ಇನ್ನು ಈ ರಾಜ್ಯ ವಲಯ ಅಂತ ಅಂದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳು ಕೂಡ ಇದ್ದಾವೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ. ರಾಜ್ಯ ವಲಯದ ಒಂದು ಯೋಜನೆಗಳು ಯಾವ್ಯಾವ ಇದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ
2: ಸರ್. ಪ್ರಮುಖವಾಗಿ ನಮ್ಮಲ್ಲಿ ಜಲಾಶಯಗಳಿಗೆ ಮೀನುಮರಿ ಬಿತ್ತನೆ ಅಂತ ಕಾರ್ಯಕ್ರಮ ಇದೆ ಸರ್. ಈಗ ನಮ್ಮಲ್ಲಿ ಏನು 3 ಜಲಾಶಯ ಇದೆ ಸರ್, ಪ್ರಮುಖವಾಗಿ ಹೆಮವತಿ ಮತ್ತೆ ವಾಟೆವಳೆ, 3 ಜಲಾಶಯ ಬರ್ತದೆ. ಇವನ್ನ ನಾವು ಗುತ್ತಿಗೆ ಅಥವಾ ಟೆಂಡರ್ ಕಂ ಮೂಲಕ ಅರೇಂಜ್ ಮಾಡಕ್ಕೆ ಅವಕಾಶ ಇಲ್ಲ ಸರ್. ಇದನ್ನ ಯಾವ್ದು ಅಲ್ಲಿ ಲೋಕಲ್ ಯಾರಿದ್ದಾರೆ ಸ್ಥಳೀಯ ಮೀನುಗಾರರಿಗೆ ಪರವಾನಿಗೆ ಮೂಲಕನೇ ವಿತರಣೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಏನು ಮೀನ್ ಇದೆ ಅವರೇ ಅದನ್ನ ಹಿಡಿದು ಮಾರಾಟ ಮಾಡಿ ಅವರ ಜೀವನನ ವೃದ್ಧಿ ಮಾಡ್ಕೊಬಹುದು. ಜಲಾಶಯಗಳಿಗೆ ನಾವು ಲೈಸೆನ್ಸ್ ಇಶ್ಯೂ ಮಾಡಿದ್ರೆ ಅವರಿಗೆ ಒಂದು ದೋಣಿಗೆ 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್, ಪ್ಲಸ್ 15 ರೂಪಾಯಿ ಅವರಿಗೆ ಮುದ್ರಾಂಕ ಶುಲ್ಕ ಅಂತ ನಾವು ಚಾರ್ಜ್ ಮಾಡ್ತೇವೆ. 3,000 ರೂಪಾಯಿ ಲೈಸೆನ್ಸ್ ಶುಲ್ಕ ಇರ್ತದೆ ಸರ್. ಅದೇ 4 ನದಿ ಭಾಗಗಳಿದೆ ಸರ್, ಮೇಜರ್ ಆಗಿ ಹೇಮಾವತಿ, ವಾಟೆವಳೆ, ಹೆಗಚ್ಚಿ ಮತ್ತೆ ಕಾವೇರಿ ನದಿ ಭಾಗ ಬರ್ತದೆ ಸರ್ ನಮ್ಮಲ್ಲಿ. ಪ್ರಮುಖವಾಗಿ ನದಿ ಭಾಗದಲ್ಲಿ ಮೀನು ಶಿಕಾರಿ ಮಾಡಿ ಜೀವನ ಮಾಡೋ ಅಂತವ್ರಿಗೆ 1,500 ಅಷ್ಟು ಚಾರ್ಜ್ ಮಾಡ್ತೀವಿ ಸರ್ ಒಂದು ದೋಣೆಗೆ. ಇವ್ರಿಗೆ ವಿವಿಧ ಕೆರೆಗಳನ್ನ ನಾವು ಗುತ್ತಿಗೆ ಕೊಡೋದ್ರಿಂದ ಗುತ್ತಿಗೆ ಕೊಟ್ಟರೆ ಇಂಡಿವಿಜುವಲ್ ಮೀನುಮರಿ ಖರೀದಿ ಮಾಡ್ತಾರೆ, ತಮ್ಮ ಕೆರೆಗಳಿಗೆ ಹಾಕೊಳ್ತಾರೆ, ಅದನ್ನ ಡೆವಲಪ್ ಮಾಡ್ತಾರೆ, ಮೀನ್ ಹಿಡಿತಾರೆ. ಇದರಿಂದ ಇಂಡಿವಿಜುವಲ್ ಡೆವಲಪ್ ಆಗ್ತಾರೆ ಸರ್. ಆದ್ರೆ ಡ್ಯಾಮ್ ಅಲ್ಲಿ ನಾವು ಲೈಸೆನ್ಸ್ ಇಶ್ಯೂ ಮಾಡೋದ್ರಿಂದ ಇಲ್ಲಿ ಯಾರು ಮೀನುಮರಿನ ಖರೀದಿ ಮಾಡಿ ತಂದು ಹಾಕೋದಿಲ್ಲ ಸರ್. ಇದರಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸರ್ಕಾರನೇ ನೋಂದಾಯಿತ ಮೀನುಮರಿ ಪಾಲನಾ ಕೇಂದ್ರಗಳಿಂದ ಮೀನುಮರಿಗಳನ್ನ ಖರೀದಿ ಮಾಡ್ತಾರೆ ಸರ್. ಮೀನುಮರಿಗಳನ್ನ ಖರೀದಿ ಮಾಡಿ ಜಲಾಶಯಗಳಿಗೆ ಸ್ಟಾಕಿಂಗ್ ಮಾಡ್ತಾರೆ ಸರ್. ಇದನ್ನೇ ಜಲಾಶಯಗಳಿಗೆ ಮೀನುಮರಿ ಬಿತ್ತಾನೆ ಅನ್ನೋದು ಕಾರ್ಯಕ್ರಮ ಸರ್. ಕಳೆದ ಬಾರಿ ನಮ್ಮ ಹೇಮಾವತಿ ಜಲಾಶಯಕ್ಕೆ ನಾವು 25 ಲಕ್ಷ ಮೀನುಮರಿ ಬಿತ್ತನೆ ಮಾಡಿದ್ವಿ ಈ ಯೋಜನೆ ಅಡಿ. ಮತ್ತೆ ನಮ್ಮ ಸರ್ಕಾರಿ ನೋಂದಾಯಿತ ಫಾರ್ಮ್ಗಳಲ್ಲಿ ಬೇಸಿಗೆ ಕಾಲದಲ್ಲಿ ಮರಿಗಳು ಸೇಲ್ ಆಗಲ್ಲ ಸರ್. ನುಗು ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ ನಮಗೆ 5 ಲಕ್ಷ ಮೀನು ಉಳಿದಿತ್ತು ಅಂತ ಅದನ್ನು ಜಲಾಶಯಕ್ಕೆ ಸ್ಟಾಕಿಂಗ್ ಮಾಡಿದೀವಿ ಸರ್. ಈ ತರ ನಾವು ಮೀನುಗಾರರ ಅಭಿವೃದ್ಧಿಗೆ ಖರೀದಿ ಮಾಡಿ ಸ್ಟಾಕಿಂಗ್ ಮಾಡ್ತೀವಿ ಸರ್. ಹೆಚ್ಚಿಗೂ ಸ್ಟಾಕ್ ಮಾಡಿದ್ವಿ, ವಾಟೆವಳಗೂ ಸ್ಟಾಕ್ ಮಾಡಿದ್ವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೀನು ಡೆವಲಪ್ ಆಗುತ್ತೆ, ಇಂಡಿವಿಜುವಲ್ ಯಾರು ಪರವಾನಿಗೆ ಪಡೆದಿರ್ತಾರೆ ಅವರು ಮೀನು ಇಟ್ಕೊಂಡು ಅವ್ರ ಆರ್ಥಿಕ ಅಭಿವೃದ್ಧಿ ಮಾಡಕ್ಕೆ ಸಹಾಯ ಆಗುತ್ತೆ ಸರ್ ಈ ಯೋಜನೆ ಅಡಿ.
1: ಇನ್ನು ಅಲ್ಲಲ್ಲೇ ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಗಳಿದ್ದಾವೆ, ಈಗ ನದಿಗೂ ಒಂದಿದೆ, ಕಾವೇರಿ ನದಿಗೂ ಇದೆ, ಅಲ್ಲೇನಾದ್ರು ಬಿಡುವಂತ ಯೋಜನೆ
2: ಅಂದ್ರೆ ನಮಗೆ ನದಿ ಭಾಗಗಳಿಗೆ ಯಾವ್ದೋ ಒಂದು 3 ವರ್ಷದ ಹಿಂದೆ ಅದಕ್ಕೆ ಅನುದಾನ ಬಂದಿತ್ತು ಸರ್, ನದಿ ಭಾಗಗಳಿಗೆ ಮೀನುಮರಿ ಬಿತ್ತನೆ ಮಾಡುವಂತದ್ದು. ಆದ್ರೆ ಅದು ಪ್ರತಿ ವರ್ಷ ಬರೋದಿಲ್ಲ, ಆದ್ರೆ ಇದು ಜಲಾಶಯಕ್ಕೆ ಪ್ರತಿ ವರ್ಷ
1: ಬರುತ್ತೆ.
2: ಆ ಅನುದಾನ ಏನು ಬಂತು ಅಂದ್ರೆ ನಾವು ನದಿ ಭಾಗಗಳಿಗೂ ಬಿಡಕ್ಕೆ ನಮ್ಗೆ ಅವಕಾಶ ಇದೆ ಸರ್.
1: ಇನ್ನು ಮತ್ತೊಂದು ಬಹಳ ಮುಖ್ಯವಾದಂತಹ ಯೋಜನೆ ಮತ್ಸ್ಯಾಶ್ರಯ ಯೋಜನೆ ಅಂತ ಹೇಳಿ, ಯಾರು ಮೀನುಗಾರಿಕೆಯಲ್ಲಿ ತೊಡಗಿರ್ತಾರೋ ಅವ್ರಿಗೆ ಸೂರನ್ನ ಕಲ್ಪಿಸಿ ಕೊಡ್ತಕ್ಕಂತ ಒಂದು ಯೋಜನೆ. ಇದಕ್ಕೆ ಯಾರೆಲ್ಲ ಫಲಾನುಭವಿಗಳಾಗಬಹುದು ಮತ್ತೆ ಏನೆಲ್ಲ ಸವಲತ್ತುಗಳು ದೊರಕುತ್ತೆ?
2: ಇದು ಪ್ರಮುಖವಾಗಿ ಸರ್ ಯಾರು ಮೀನುಗಾರಿಕೆಯನ್ನು ತಮ್ಮ ವೃತ್ತಿಯಾಗಿ ಬಳಸ್ಕೊಂಡಿರ್ತಾರೆ, ಅವರಿಗೆ ವಾಸವಾಗಿರಕ್ಕೆ ಮನೆಗಳಿಲ್ಲ ಅಂದ್ರೆ ಅವರು ಈ ಯೋಜನೆ ಅಡಿ ಆಶ್ರಯ ಮನೆಗಳನ್ನ ಪಡೆಯೋಕೆ ಅವಕಾಶ ಇದೆ ಸರ್ ಮತ್ಸ್ಯಾಶ್ರಯ ಯೋಜನೆ ಅಡಿ. ಇದಕ್ಕೆ ಪ್ರಮುಖವಾಗಿ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರಿರ್ತಾರೆ ಸರ್. ನಮ್ಮಲ್ಲಿ ಕಳೆದ ಸಾಲಿನಲ್ಲಿ 2024-25 ಸಾಲಿನಲ್ಲಿ ನಮಗೆ ಒಟ್ಟು 253 ಮನೆಗಳು ಹಾಸನ ಜಿಲ್ಲೆಗೆ ಬಂದಿತ್ತು ಸರ್. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ 25-25 ಮನೆ ಬಂದಿತ್ತು. ಕೆಲವು ಶಾಸಕರು ನಮಗೆ ಇನ್ನೂ ಮನೆಗಳು ಬೇಕು ಅಂತ ಬೇಡಿಕೆ ಸಲ್ಲಿಸಿದ್ದಲ್ಲಿ ಈಗ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ 50 ಹೆಚ್ಚುವರಿ ಮನೆಗಳು ಬಂತು, ಮತ್ತೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ 25 ಮನೆಗಳು ಬಂತು ಸರ್. ಇದಕ್ಕೆ ಆಯಾ ಭಾಗದ ಶಾಸಕರು ಅಧ್ಯಕ್ಷರಿರ್ತಾರೆ ಸರ್. ಮತ್ತೆ ಯಾವ ಕ್ಷೇತ್ರಕ್ಕೆ MLC ಅವ್ರದ್ದು ಇದಾಗಿರುತ್ತೆ, ಯಾವ ತಾಲೂಕಿಗೆ, ಆ ತಾಲೂಕಿನಲ್ಲಿ MLC ಅವರು ಉಪಾಧ್ಯಕ್ಷ ಇರ್ತಾರೆ ಸರ್, ಮತ್ತೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಸರ್. ಇವರ ಸಮ್ಮುಖದಲ್ಲಿ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾಗತ್ತೆ ಅಂದ್ರೆ ನಿವೇಶನ ಇರಬೇಕು ಸರ್ ಅವರಿಗೆ. ನಿವೇಶನ ಕೊಡೋಕೆ ನಮ್ಮಲ್ಲಿ ಪ್ರಾವಿಷನ್ ಇಲ್ಲ. ಮೀನುಗಾರರು ನಿವೇಶನ ಹೊಂದಿರಬೇಕು. ನಿವೇಶನ ಹೊಂದಿರೋಂಥ ಮೀನುಗಾರರಿಗೆ ಅವರಿಗೆ ಬೇಕಾದ ಏನೇನು ಕಟ್ಟಡ ಅನುಮತಿ ಪತ್ರ ಆಗಿರ್ಬೋದು ಅಂದರೆ ಮೂಲ ದಾಖಲಾತಿಗಳನ್ನ ಮೂಲಕ ಮೀನುಗಾರಿಕೆ ಇಲಾಖೆಗೆ ಸಲ್ಲಿಸಿದ್ರೆ ಅವರಿಗೆ ನಾವು ವರ್ಕ್ಔಟ್ ಇಶ್ಯೂ ಮಾಡ್ತೀವಿ ಸರ್. ವರ್ಕ್ಔಟ್ ಇಶ್ಯೂ ಮಾಡ್ತೀವಿ, ಆಮೇಲೆ ಮೂರು ಹಂತದಲ್ಲಿ ನಾವು ಅನುದಾನ ಕೊಡ್ತೀವಿ ಸರ್. ಒಂದು ಫೌಂಡೇಶನ್ ಅಂತ ಸರ್, ಫೌಂಡೇಶನ್ ಕಂಪ್ಲೀಟ್ ಆದಾಗ ಮೀನುಗಾರಿಕೆ ಇಲಾಖೆ ಆ ತಾಲೂಕಿನ ಸಹಾಯಕ ನಿರ್ದೇಶಕರು ಹೋಗಿ ಅದನ್ನ ಸ್ಥಳ ಪರಿಶೀಲನೆ ಮಾಡ್ತಾರೆ ಸರ್. ಸ್ಥಳ ಪರಿಶೀಲನೆ ಮಾಡಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಮೊದಲನೇ ಹಂತದ್ದು ಬರುತ್ತೆ, ಆಮೇಲೆ ನಿಂತಲ ಲೆವೆಲ್ಗೆ ಎರಡನೇ ಹಂತದ್ದು ಬರುತ್ತೆ, ಮತ್ತೆ ಕಂಪ್ಲೀಷನ್ ಲೆವೆಲ್ಗೆ ಮೂರನೇ ಹಂತದ್ದು ಬರುತ್ತೆ ಸರ್. ಒಟ್ಟು ಮೊತ್ತ ಜನರಲ್ ಅಂದ್ರೆ ಸಾಮಾನ್ಯ ವರ್ಗದವರಾದ್ರೆ 120,000 ಬರುತ್ತೆ ಸರ್. SC ST ಫಲಾನುಭವಿಗಳಾಯ್ತು ಅಂದ್ರೆ 175 ಗ್ರಾಮೀಣ ಭಾಗದವ್ರಿಗೆ ಬರುತ್ತೆ ಸರ್. ನಗರ ವ್ಯಾಪ್ತಿ ಭಾಗದವ್ರಿಗೆ 200,000 ಸಹಾಯಧನ ನಾವು ಕೊಡಕ್ಕೆ ಇದಿದೆ ಸರ್. ಇದನ್ನ ನಾವು ನಮ್ಮ KFDC ಅಂತ ಇದೆ ಸರ್, ಕರ್ನಾಟಕ ಫಿಷರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ, ಇವರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇನ್ನು ನಮ್ಮಲ್ಲಿ ಸುಮಾರು ಮನೆಗಳು ಇನ್ನೂ ಬಾಕಿ ಇದೆ. ಯಾಕಂದ್ರೆ ಮುಂಚೆ ಎಲ್ಲ ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಾವು NOC ಕೇಳ್ತೀವಿ, ಮತ್ತೆ ಕಟ್ಟಡ ಅನುಮತಿ ಪತ್ರ ಕೇಳ್ತೀವಿ ಸರ್. ಅವರು ಒಂದ್ಸತಿ ಯಾವ್ದಾರ ಒಂದು ಯೋಜನೆಯಲ್ಲಿ ಆಶ್ರಯ ಯೋಜನೆಯನ್ನು ಪಡೆದಿದ್ರೆ ಅವ್ರಿಗೆ ಮತ್ತೆ ಕೊಡೋಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಆದ್ರಿಂದ ನಾವು ಅವ್ರ ಹತ್ರ NOC ಕೇಳ್ತೀವಿ, ಮತ್ತೆ ಕಟ್ಟಡ ಅನುಮತಿ ಪತ್ರ ಕೇಳ್ತೀವಿ ಸರ್. ಮುಂಚೆ ಎಲ್ಲ RTC ಜಾಗಕ್ಕೆ ಕಟ್ಟಡ ಅನುಮತಿ ಪತ್ರ ಸಿಗ್ತಾ ಇತ್ತು, ಆದ್ರೆ ಈ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತೆ RTC ಜಾಗಗಳಿಗೆ ಕಟ್ಟಡ ಅನುಮತಿ ಪತ್ರ ಕೊಡ್ತಾ ಇಲ್ಲ ಸರ್. ಹಾಗಾಗಿ ನಮ್ಮಲ್ಲಿ ಇನ್ನೂ ತುಂಬಾ ಒಂದು ಏನ್ ನಾವು 253 ಅಂತ ಹೇಳಿದೆ, 253 ನಮ್ಮ ಇನ್ನೂ 40 ಮನೆಗಳನ್ನ ಮಾತ್ರ ಕೊಡಕ್ಕೆ ಆಗಿದೆ ಸರ್. ಇನ್ನೂ ಸುಮಾರು ಜನ ಮೀನುಗಾರರು ವಸತಿ ರೈತರಾಗಿದ್ದಾರೆ, ಆದ್ರೂ ಅವರಿಗೆ ನಿವೇಶನ ಇರಲ್ಲ, RTC ಇರ್ತದೆ. ನಿವೇಶನ ಮಾಡಿಸಕ್ಕೆ ಅವ್ರಿಗೆ 1.5-2 ಲಕ್ಷ ಖರ್ಚಾಗುತ್ತೆ, ಈ ಅನುದಾನ ನಮಗೆ ಸಾಕಾಗಲ್ಲ ಅಂತ ಸುಮಾರು ಜನ ಹಿಂದೇಟ್ ಹಾಕ್ತಿರೋದ್ರಿಂದ ಈ ಯೋಜನೆಯಲ್ಲಿ ಇನ್ನೂ ತುಂಬಾ ಮನೆಗಳು ಹಂಗೆ ಬಾಕಿ ಉಳಿದಿದ್ದಾವೆ. ಯಾರು ಆಸಕ್ತಿ ಮೀನುಗಾರರು ಯಾರು ಇದ್ದು ಅಂದ್ರೆ ಅವ್ರ ಮುಂದೆ ಬಂತು ಅವರು ಕಟ್ಟಡ ಅನುಮತಿ ಪತ್ರ ತಗೊಳ್ತಿದ್ದಾರೆ ಅಂತ ಆದ್ರೆ MLA ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿಸಿ ಪಡೆಯಕ್ಕೆ ಇನ್ನೂ ಅವಕಾಶ ಇದೆ ಸರ್.
1: ಇನ್ನು ಕಡೆಯದಾಗಿ ರಾಜ್ಯ ವಲಯದಲ್ಲಿ ತ್ರಿಚಕ್ರ ವಾಹನಗಳನ್ನು ಮೀನುಗಾರರಿಗೆ ನೀಡತಕ್ಕಂಥದ್ದು ಯಾವ ಉದ್ದೇಶದಿಂದ ನೀಡ್ತೀರಾ, ಮತ್ತೆ ಹೇಗೆ ಅದರ ಸದ್ಬಳಕೆಯನ್ನು ಅವ್ರು ಮಾಡಬೇಕು?
2: KFDC ವತಿಯಿಂದ ನಮ್ಮಲ್ಲಿ 300 ವೆಹಿಕಲ್ನ ನಾವು ಪರ್ಚೇಸ್ ಮಾಡಿದ್ದಾರೆ ಸರ್. ಇದರಲ್ಲಿ ಏನೇನಿರುತ್ತೆ ಅಂದ್ರೆ ತ್ರಿಚಕ್ರ ವಾಹನ ಈ ವೆಹಿಕಲ್ ಇದೆ ಸರ್, ಅದು ಈ ವೆಹಿಕಲ್ಲು ಮತ್ತೆ ಅದರೊಳಗೆ ಐಸ್ ಬಾಕ್ಸ್ ಇರುತ್ತೆ ಸರ್, ಮತ್ತೆ ಕಟಿಂಗ್ ಬೋರ್ಡ್ಸ್ ಇರುತ್ತೆ. ಆ ಮೀನು ಮಾರಾಟ ಮಾಡಕ್ಕೆ ಏನೇನ್ ಬೇಕು ಎಲ್ಲಾ ಬೇಕಾದ ಸೌಲಭ್ಯ ಅವ ತ್ರಿಚಕ್ರ ವಾಹನದಲ್ಲಿ ಇರುತ್ತೆ ಸರ್. ಒಂದು ತ್ರಿಚಕ್ರ ವಾಹನ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಸರ್ 300 ಕಿಲೋಮೀಟರ್ ವರೆಗೂ ಅದು ಚಲನೆ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಿರುದ್ಯೋಗ ಯುವಕ ಯುವತಿಯರು ಬೆಳಗ್ಗೆ ಮೀನಿನ ಮಾರಾಟ ಮಾಡಬಹುದು, ಸಂಜೆ ಆಯ್ತು ಅಂದ್ರೆ ಅದೇ ವಾಹನದಲ್ಲಿ ಮೀನಿನ ವಿವಿಧ ಖಾದ್ಯಗಳನ್ನ ಅದು ತಯಾರಿ ಮಾಡಿ ಸಿಟಿಯಲ್ಲಿ ಮಾರಾಟ ಮಾಡಬಹುದು ಸರ್. ಆದ್ರಿಂದ ಈ ಒಂದು ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು ಯೋಜನೆ ತುಂಬಾ ಅನುಕೂಲ ಆಗುತ್ತೆ ಸರ್. ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಮಹಿಳೆಯರಿಗೆ ಮತ್ತೆ SC ST ಸಮುದಾಯದವರಿಗೆ ಸರ್ 50,000 ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು ಸರ್. ಸಾಮಾನ್ಯ ವರ್ಗದವರಾದ್ರೆ ಪುರುಷರು ಆಯ್ತು ಅಂದ್ರೆ 1 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು. 1 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ನಾವು ಮೀನುಗಾರಿಕೆ ಇಲಾಖೆಯ ಆಯಾ ತಾಲೂಕು ಸಹಾಯಕ ನಿರ್ದೇಶಕರ ಹತ್ರ ಹೋಗಿ ಫಸ್ಟ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ್ಮೇಲೆ ಈ ಯೋಜನೆ ನಾವು KFDC ವತಿಯಿಂದ ಅನುಷ್ಠಾನಗೊಳಿಸ್ತಾರೆ ಸರ್. KFDC ಅವರು 300 ವೆಹಿಕಲ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಕೆಲವು ಆಲ್ರೆಡಿ ವಿತರಣೆ ಆಗಿದೆ ಸರ್, ಇನ್ನೂ ಕೆಲವು ವಾಹನಗಳು ವಿತರಣೆಗೆ ಬಾಕಿ ಇದೆ. ಹಾಗಾಗಿ ಅರ್ಜಿ ಸಲ್ಲಿಸಿದ ತಕ್ಷಣ ನಾವು ಅವ್ರಿಗೆ ಮಾಹಿತಿ ನೀಡ್ತೀವಿ ಸರ್. ಅಪ್ಲಿಕೇಶನ್ ಜೊತೆ ಏನು 50,000 ಡೆಪಾಸಿಟಿಂದು ಮಾಹಿತಿ ನೀಡಿದ್ರೆ ಆ ಡೆಪಾಸಿಟ್ ಮಾಹಿತಿನೂ ಅಪ್ಲಿಕೇಶನ್ ನಾವು ಅವ್ರಿಗೆ ಕೊಡ್ತೀವಿ. ಅದಾದ್ಮೇಲೆ ಅವರು ನಿಮಗೆ ವೆಹಿಕಲ್ ವಿತರಣೆ ಮಾಡ್ತಾರೆ. ವೆಹಿಕಲ್ನ ವಿತರಣೆ ಆದ್ಮೇಲೆ ಪ್ರತಿ ತಿಂಗಳು 3,000 ಮತ್ತೆ GST ಮೊತ್ತ, 3,000 ಮತ್ತೆ GST ಮೊತ್ತನ ಬಾಡಿಗೆ ಮೂಲಕ ಅವರು ಪಾವತಿ ಮಾಡ್ಬೇಕು ಸರ್. ಬಾಡಿಗೆ ಮೂಲಕ ಪಾವತಿ ಮಾಡ್ಕೊಂಡು ಅವರು ಈ ವೆಹಿಕಲ್ನ ಉಪಯೋಗಿಸ್ಕೊಂಡು ಮಾಡಬಹುದು. ಅದ್ರಲ್ಲಿ ಏನಾದರೂ ರಿಪೇರಿ ಏನಾದರೂ ವೆಹಿಕಲ್ ಅಲ್ಲಿ ಏನಾದ್ರು ತೊಂದರೆ ಉಂಟಾಯ್ತು ಅಂದ್ರೆ ರಿಪೇರಿಗೆ ಏನಾದ್ರು ಬಂತು ಅಂದ್ರೆ ಸಂಪೂರ್ಣ ರಿಪೇರಿ ವೆಚ್ಚ ಏನಿರುತ್ತಲ್ಲ ಅದನ್ನ KFDC ಅವರೇ ವಹಿಸ್ತಾರೆ ಸರ್. ಇದರಿಂದ ಫಲಾನುಭವಿಗಳಿಗೆ ಏನು ನಷ್ಟ ಉಂಟಾಗಲ್ಲ. ಅವರು ಬರೀ ಏನು 3,000 ಮತ್ತೆ GST ಮೊತ್ತನ ಬಾಡಿಗೆನ ಮಾಡ್ಕೊಬಂದ್ರೆ ಸಾಕು ಸರ್. ಪಾವತಿ ಮಾಡ್ಕೊಬಂದ್ರೆ ಅವರು ಅದನ್ನ ಎಷ್ಟು ದಿನ ಬೇಕಾದ್ರೂ ಉಪಯೋಗಿಸಬಹುದು. ಅವರು ಏನಾದ್ರು ಕೊನೆಗೆ ಅದನ್ನ ನಮಗೆ ಉಪಯೋಗಿಸಕ್ ಆಗ್ತಾ ಇಲ್ಲ ನಮಗೆ ಬೇಡ ಅಂತ ವಾಪಸ್ ಕೊಟ್ರೆ ಆ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್ ಏನಿದೆ ಸರ್ ಅದನ್ನು ಅದು ಅವ್ರಿಗೆ ವಾಪಸ್ ನೀಡಕ್ಕದ್ದು ಒಂದು ಯೋಜನೆಯಲ್ಲಿ ಅವಕಾಶ ಇದೆ ಸರ್. ರಾಜ್ಯ ವಲಯದಲ್ಲಿ ಇನ್ನೊಂದು ಪ್ರಮುಖವಾಗಿ ಒಂದು ಸ್ಕೀಮ್ ಇದೆ ಸರ್, ಒಂದು ಸಂಕಷ್ಟ ಪರಿಹಾರ ನಿಧಿ ಅಂತ. ಸಂಕಷ್ಟ ಪರಿಹಾರ ನಿಧಿಯಲ್ಲಿ ಯಾರು ನೋಂದಾಯಿತ ಮೀನುಗಾರರಿರ್ತಾರೆ ಮತ್ತೆ ಕೆರೆಗಳನ್ನ ಅಧಿಕೃತವಾಗಿ ಗುತ್ತಿಗೆ ಪಡೆದಿರೋರು ಏನಾದರೂ ಮೀನು ಹಿಡಿಯಕ್ಕೆ ಹೋಗಿ ಅಕಾಲಿಕ ಮರಣ ಬಂದ್ರೆ ಸರ್ ನಮ್ಮಲ್ಲಿ ಸಂಕಷ್ಟ ಪರಿಹಾರ ನಿಧಿಯಲ್ಲಿ ಅವರಿಗೆ ಸಹಾಯಧನ ನೀಡೋಕ್ಕೆ ಅವಕಾಶ ಇದೆ ಸರ್, 600,000 ರೂಪಾಯಿ ಸಹಾಯಧನ ನೀಡೋಕ್ಕೆ ಅವಕಾಶ ಇದೆ. ಈಗ ನಾವು ಪ್ರಮುಖವಾಗಿ ಮೀನುಗಾರಿಕೆ ಅಂದರೆ ಆಳ ನೀರಿನಲ್ಲೇ ಅವರು ಶಿಕಾರಿ ಮಾಡೋಕ್ಕೆ ಹೋಗ್ತಾರೆ ಸರ್, ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಆ ಒಂದು ವೃತ್ತಿಯನ್ನ ಮಾಡ್ತಿರ್ತಾರೆ. ಅಕಸ್ಮಾತ್ ಅಕಾಲಿಕ ಮರಣ ಹೊಂದಿದ್ರೆ ಸರ್ ಅವ್ರೇನಾದ್ರು ಮೀನು ಹಿಡಿಯಕ್ಕೆ ಹೋಗಿ ಈಗ ಕೆಲವರು ಗುತ್ತಿಗೆ ಮಾಡ್ಕೊಂಡಿರ್ತಾರೆ ಯಾರಿಗೂ ಮೀನು ಹಿಡಿಯಕ್ ಕೊಡ್ತಾರೆ ಸರ್, ಆದ್ರೆ ಅವ್ರಿಗೆ ಅವರಲ್ಲಿ ಅಧಿಕೃತವಾಗಿ ಮೀನುಗಾರಿಕೆ ಮಾಡ್ತಾ ಇದಾರೆ ಅಂತ ಯಾವುದೇ ರೀತಿ ದಾಖಲಾತಿಗಳು ಇರಲ್ಲ ಸರ್, ಅಂತಾರೇನಾರು ಸತ್ತು ಹೋದ್ರೆ ನಮಗೆ ಕೊಡಕ್ಕೆ ಅವಕಾಶ ಇಲ್ಲ. ಆದ್ರೆ ಜಲಾಶಯಗಳಲ್ಲಿ ಮತ್ತೆ ನದಿ ಭಾಗಗಳಲ್ಲಿ ಇವರೆಲ್ಲ ನಮ್ಮಲ್ಲಿ ಪರವಾನಗಿ ಪಡೆದಿದ್ರೆ, ಆ ವರ್ಷ ರಿನ್ಯೂವಲ್ ಏನಾರು ಮಾಡ್ಕೊಂಡಿದ್ರೆ, ಪರವಾನಗಿ ರಿನ್ಯೂವಲ್ ಮಾಡ್ಕೊಂಡಿದ್ರೆ, ಅವರೇನಾರು ಅಕಾಲಿಕ ಮರಣ ಅಂದ್ರೆ 600,000 ವರೆಗೂ ನಾವು ಪರಿಹಾರ ಕೊಡಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ನಮ್ಮಲ್ಲಿ NFDB ಅವರು ಒಂದು GIS ಅಂತ ಗ್ರೂಪ್ ಇನ್ಶೂರೆನ್ಸ್ ಸಾಮೂಹಿಕ ಜೀವ ವಿಮಾ ಮಾಡಕ್ಕೆ ಅವಕಾಶ ಇದೆ ಸರ್. ಈ ಜೀವ ವಿಮೆಯಲ್ಲಿ ಜಸ್ಟ್ ವರ್ಷಕ್ಕೆ 72 ರೂಪಾಯಿ ಕಟ್ಟಿ ಅವರು ವಿಮೆನ ರಿನ್ಯೂ ಮಾಡ್ಕೋಬೇಕು ಸರ್. ಅಂದ್ರೆ 90% ಸೆಂಟ್ರಲ್ ಗೌರ್ಮೆಂಟ್
1: ಕಟ್ಟುತ್ತೆ,
2: ಬರೀ ಜಸ್ಟ್ 72 ರೂಪಾಯಿ ಮೀನುಗಾರರು ಕಟ್ಟಿ ವಿಮೆನ ಮಾಡ್ಕೊಂಡ್ರೆ ಅವ್ರೇನಾದ್ರು ಅಕಾಲಿಕ ಮರಣ ಅಂದ್ರೆ ಮೀನು ಹಿಡಿಯಕ್ಕೆ ಹೋಗಿ ಅಕಾಲಿಕ ಮರಣ ಅಂದ್ರೆ ಅಲ್ಲೂ 5 ಲಕ್ಷ ಸಿಗುತ್ತೆ ಸರ್. ಒಟ್ಟು ನಮಗೆ 11 ಲಕ್ಷ ಅವರು ಏನಾರ ಈ ಯೋಜನೆಯಲ್ಲಿ ಅವರು ಪಾಲುದಾರರಾಗಿದ್ರೆ ಅವರನ್ನ ಅಕಾಲಿಕ ಮರಣ ಅಂದ್ರೆ ಮೀನು ಹಿಡಿಯಕ್ಕೆ ಹೋಗಿ ಒಟ್ಟು 11 ಲಕ್ಷದವರೆಗೂ ಪರಿಹಾರ ಕೊಡಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಸರ್.
1: ಅಂದ್ರೆ ಅವ್ರನ್ನ ಅವಲಂಬಿಸಿರ್ತಕ್ಕಂಥ ಕುಟುಂಬಸ್ಥರಿಗೆ ಆ ಒಂದು ಹಣ
2: ಸಿಗುತ್ತೆ, ಯಾರು ಅವ್ರು ನಾಮಿನಿ ಮಾಡಿರ್ತಾರೆ ಅವ್ರಿಗೆ ಸಿಗುತ್ತೆ. ಇದರಿಂದ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಆರ್ಥಿಕ ಒತ್ತಡ ಕಡಿಮೆ ಆಗಕ್ಕೆ ಸಹಾಯ ಆಗುತ್ತೆ ಸರ್.
1: ಇನ್ನು ಕಡೆಯದಾಗಿ ಕೇಂದ್ರ ವಲಯದಲ್ಲಿ ಇರತಕ್ಕಂತಹ ಕಾರ್ಯಕ್ರಮ ಬಹಳ ಪ್ರಧಾನವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನ್ನುವಂಥದ್ದು ಇದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಏನೆಲ್ಲ ಸವಲತ್ತುಗಳು ದೊರೆಯುತ್ತೆ?
2: ಇದು ಪಂಚವಾರ್ಷಿಕ ಯೋಜನೆ ಸರ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ. ಇದನ್ನ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಮೀನುಗಾರಿಕೆ ವಲಯದ ಉನ್ನತೀಕರಿಸೋಕ್ಕೋಸ್ಕರ ವಿವಿಧ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಮೀನುಗಾರಿಕೆ ನಡೆಸೋದು ಮತ್ತೆ ಮೀನು ಮಾರಾಟ ಮಾಡುವಂಥದ್ದು, ಫಲಾನುಭವಿಗಳಿಗೆ ಆರ್ಥಿಕ ಸಹಾಯ ದೊರೆಸಿಕೊಡುವಂತ ಒಂದು ಪ್ರಮುಖ ಯೋಜನೆ ಸರ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಇದರಲ್ಲಿ ನಮಗೆ ವಿವಿಧ ಯೋಜನೆಗಳಡಿ ಸಹಾಯಧನ ಸಿಗುತ್ತೆ ಸರ್. ಪ್ರಮುಖವಾಗಿ ಮೀನು ಕೃಷಿ ಕೊಳ ನಿರ್ಮಾಣ, ಯಾರ್ಯಾರು ತಮ್ಮ ಸ್ವಂತ ಜಾಗದಲ್ಲಿ ಮೀನು ಕೃಷಿ ಕೊಳಗಳ ನಿರ್ಮಾಣ ಮಾಡಿ ಮೀನುಗಾರಿಕೆ ನಡೆಸಕ್ ಹೋಗ್ತಾರೆ ಅಂತವ್ರಿಗೆ ಸಹಾಯಧನ ಒದಗಿಸ್ಕೊಡ್ತೀವಿ ಸರ್. ಇದಕ್ಕೆ ಅವರು ಒಟ್ಟು 2.5 ಹೆಕ್ಟೇರ್ ಅಂದ್ರೆ ಒಟ್ಟು 7.5 ಎಕರೆವರೆಗೂ ಮಾಡ್ಕೊಳಕ್ಕೆ ಅವಕಾಶ ಇದೆ ಸರ್. ಆದ್ರೆ ಮಿನಿಮಮ್ ಒಂದು 1/2 ಎಕರೆ ಮಾಡ್ಕೊಂಡ್ರೆ ಅವ್ರಿಗೆ ಈಗ ನಮ್ಮಲ್ಲಿ ಅದನ್ನ ಅವ್ರ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕೆಲವು ಮೂಲ ದಾಖಲಾತಿಗಳನ್ನ ಅವ್ರು ಸಲ್ಲಿಸಬೇಕಾಗುತ್ತೆ ಸರ್. ಒಂದು ಇಂಜಿನಿಯರ್ ಎಸ್ಟಿಮೇಷನ್ ಆಗಿರ್ಬೋದು, ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಗಿರ್ಬೋದು, ಇವೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಆರ್ಥಿಕ ಹೊರೆಯನ್ನ ನೀಡುತ್ತೆ. ಯಾರಿಗೆ
1: ಫಲಾನುಭವಿಗಳಿಗೆ
2: ಅವರು ಕಡಿಮೆ ಮಾಡ್ಕೊಂಡು ಅವ್ರಿಗೆ ಕಡಿಮೆ ಸಹಾಯಧನ ಸಿಕ್ಕಿದ್ರೆ ಅವರಿಗೆ ಏನು ಸಹಾಯಧನ ಸಿಕ್ತಂಗೆ ಆಗಲ್ಲ. ಹಾಗಾಗಿ ಮಿನಿಮಮ್ ಒಂದು 1/2 ಎಕರೆ ಮಾಡ್ಕೊಂಡ್ರೆ ಜನರಲ್ ಅವ್ರಿಗಾದ್ರೆ 56,000 ಸಹಾಯಧನ ಸಿಗುತ್ತೆ ಸರ್. ಮತ್ತೆ SC ST ಮತ್ತೆ ಮಹಿಳೆಯವ್ರಿಗಾದ್ರೆ 60% ಅಂದ್ರೆ 84,000 ಸಿಗುತ್ತೆ. ಇದರಿಂದ ಅವರಿಗೆ ಒಂದು ಆರ್ಥಿಕ ಸಹಾಯಧನ ನೀಡಕ್ಕೆ ಅವಕಾಶ ಸಿಕ್ತಂಗಾಗುತ್ತೆ. ಆದ್ರೆ ಮಿನಿಮಮ್ 1/2 ಎಕರೆ, ಮ್ಯಾಕ್ಸಿಮಮ್ 2.5 ಹೆಕ್ಟೇರ್ವರೆಗೂ ಮಾಡ್ಕೊಬಹುದು ಸರ್. ಒಟ್ಟು 7.5 ಎಕರೆವರೆಗೂ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಪಂಚವಾರ್ಷಿಕ ಯೋಜನೆ ಕೊನೆ ವರ್ಷಕ್ಕೆ ಎಂಡ್ ಆಯ್ತು ಸರ್. ಹೋದ ವರ್ಷ ಪೆಂಡಿಂಗ್ ಇರೋಕೆ ಅವಕಾಶ ನೀಡಿದ್ದಾರೆ. ಸೆಪ್ಟೆಂಬರ್ ನಂತರ ಮತ್ತೆ ನವೀಕರಣಗೊಳ್ಳುತ್ತೆ ಅಂತ ನಮಗೆ ಮಾಹಿತಿ ಇದೆ. ಹಂಗೇನಾರ ಆಯ್ತು ಅಂದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ, ಅವಾಗ ಸುಮಾರು ಜನ ಫಲಾನುಭವಿಗಳು ಇದರ ಒಂದು ಉಪಯೋಗನ ಪಡ್ಕೋಬಹುದು. ಆಮೇಲೆ ನಮಗೆ ಇದರಲ್ಲಿ ದ್ವಿಚಕ್ರ ವಾಹನ ಖರೀದಿಗೆ ಸಹಾಯಧನ ಸಿಗುತ್ತೆ, ಮತ್ತೆ ತ್ರಿಚಕ್ರ ವಾಹನ ಖರೀದಿಗೆ ಸಹಾಯಧನ ಸಿಗುತ್ತೆ, ಮತ್ತೆ ಇನ್ಸುಲೇಟೆಡ್ ಟ್ರಕ್ ಅಂತ ಹೇಳ್ತೀವಿ ಸರ್, ಮಂಗಳೂರಿಂದ ಎಲ್ಲ ಎಷ್ಟೋ ಜನ ಮೀನು ಮಾರಾಟಗಾರರು ಸಮುದ್ರದ ಮೀನನ್ನ ತಗೊಂಡ್ಬಂದು ಇಲ್ಲಿ ಮೀನು ಮಾರಾಟ ಮಾಡೋಕ್ಕೆ ಇನ್ಸುಲೇಟೆಡ್ ಟ್ರಕ್ ಖರೀದಿ ಮಾಡೋಕ್ಕೆ ಸಹಾಯಧನ ಸಿಗುತ್ತೆ. ಮತ್ತೆ ಜೀವಂತ ಮೀನು ಮಾರಾಟ ಮಳಿಗೆ ಅಂದ್ರೆ ಏನು, ತಮ್ಮ ಕೆರೆಗಳಲ್ಲಿ ಮೀನನ್ನ ಜೀವಂತವಾಗಿ ಹಿಡಿದು
1: ಮಾರಾಟ ಮಾಡ್ತಾರೆ.
2: ಹೌದೌದು, ಅಲ್ಲಿ ಒಂದು ಸಣ್ಣ ಕೊಳ ಮಾಡ್ಕೊಂಡು ಆ ಕೊಳಕ್ಕೆ ಬಿಟ್ಕೊಂಡು ಯಾವಾಗ ಮೀನು ಖರೀದಿದಾರರು ಬರ್ತಾರೆ ಅವಾಗ ಲೈವ್ ಆಗಿ ಹಿಡಿದು ಅವರಿಗೆ ಜೀವಂತವಾಗಿ ಕಟ್ ಮಾಡ್ಕೊಡುವಂತ ಒಂದು ಸ್ಕೀಮ್ ಸರ್, ಜೀವಂತ ಮೀನು ಮಾರಾಟ ಮಳಿಗೆ ಅಂತ. ಇದನ್ನ ಮಾಡ್ಕೊಳಕ್ಕಿದ್ರೆ ಅವ್ರಿಗೆ ಅದಕ್ಕೂ ಸಿಗುತ್ತೆ ಸರ್. ಮತ್ತೆ ಐಸ್ ಪ್ಲಾಂಟ್ ನಿರ್ಮಾಣ ಮಾಡಿ ಈಗ ಪ್ರಮುಖವಾಗಿ ಮೀನನ್ನ ನಾವು ಫ್ರೆಶ್ ಆಗಿ ಇಡಬೇಕು ಅಂದ್ರೆ ಐಸ್ ಬಹಳ ಮುಖ್ಯ. ಹಾಗಾಗಿ ಐಸ್ ಪ್ಲಾಂಟ್ ನ ನಿರ್ಮಾಣ ಮಾಡಿ ಯಾರ್ಯಾರು ಮೀನು ಮಾರಾಟಗಾರರಿಗೆ ಐಸ್ ಅನ್ನ ಒದಗಿಸ್ಕೊಡಕ್ಕೆ ಐಸ್ ಪ್ಲಾಂಟ್ ಖರೀದಿಗೂ ಸಹಾಯಧನ ಸಿಗುತ್ತೆ ಸರ್. ನಮಗೆ 10 tons ಇಂದಿದೆ, 20 tons ಇಂದಿದೆ, 30 tons ಇಂದಿದೆ, ಮತ್ತೆ 50 tons ವರೆಗೂ ಅವರು ಪರ್ ಡೇ ನಿರ್ಮಾಣ ಮಾಡಿಕೊಂಡು ಅವರು ಅಧಿಕೃತವಾಗಿ ಉದ್ಯಮ ಮಾಡ್ಕೊಬಹುದು ಸರ್. ಮತ್ತೆ ಬಯೋಫ್ಲಾಕ್ ಇಂದ ಆಧುನಿಕ ತಂತ್ರಜ್ಞಾನದಲ್ಲಿ ಮೀನು ಕೃಷಿಯನ್ನ ಅಳವಡಿಸ್ಕೊಳಕ್ಕೆ ಸರ್, ಇವಾಗೆಲ್ಲ ನೋಡ್ಬೋದು ಮರೈಲ್ಸ್ ಅಂತ ಎಲ್ಲ ಮೀನನ್ನ ನಾವು ಕಲ್ಚರ್ ಮಾಡಬಹುದು ಸರ್. ಕಲ್ಚರ್ ಮಾಡಿ ಆಧುನಿಕವಾಗಿ ಅವರು ಉದ್ಯಮವಾಗಿ ಮಾಡ್ಕೊಳಕ್ಕೆ ಅವಕಾಶ ಇದೆ. ಇದರಲ್ಲಿ ಬಯೋಫ್ಲಾಕ್ ಟೆಕ್ನಾಲಜಿ ಮತ್ತೆ ಆರ್ ಎಸ್ ಟೆಕ್ನಾಲಜಿ ಅಂತ ಇದೆ, ಇದಕ್ಕೂ ನಮ್ಮಲ್ಲಿ ಸಹಾಯಧನ ಇತ್ತು ಈ ಪಂಚವಾರ್ಷಿಕ ಯೋಜನೆವರೆಗೂ. ಏನೋ ಕಂಟಿನ್ಯೂ ಆದರೆ ಅದನ್ನು ಒದಗಿಸ್ಕೊಡಕ್ಕೆ ನಾವು ಮೀನುಗಾರರ ಜೊತೆ ಇರ್ತೀವಿ ಸರ್.
1: ಹೀಗೆ ಇಷ್ಟೆಲ್ಲ ಯೋಜನೆಗಳು ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಹಾಗೂ ಕೃಷಿಕರಿಗೆ ಇರತಕ್ಕಂಥದ್ದು. ಈ ಒಂದು ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂತ ಹೇಳಿದರೆ, ಆಸಕ್ತರಿದ್ದರೆ ಎಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕು ಯಾವುದೇ ಒಂದು ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ?
2: ಇದಕ್ಕೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಸರ್, ನಮ್ಮಲ್ಲಿ ಪ್ರತಿ ತಾಲೂಕಿನಲ್ಲೂ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ ಸರ್. ಅಲ್ಲಿ ಸಂಪರ್ಕ ಮಾಡಿದರೆ ತಮಗೆ ಯಾವ ಯೋಜನೆಯಲ್ಲಿ ಆಸಕ್ತಿ ಇದೆ ಅದರ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒದಗಿಸ್ಕೊಡಕ್ಕೆ ನಾವು ಯಾವತ್ತೂ ಮುಂದೆ ಇರ್ತೀವಿ ಸರ್. ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ಉಪನಿರ್ದೇಶಕರ ಕಚೇರಿ ಇದೆ ಸರ್, ಅದು ಜೈಲ್ ಪಕ್ಕ ಇದೆ. ಅಲ್ಲಿಗೆ ಬಂದರೂ ಅಕಸ್ಮಾತ್ ಯಾವ ತಾಲೂಕಿನಲ್ಲಿ ಅಲ್ಲಿ ಅವ್ರಿಗೆ ಮಾಹಿತಿ ಸಿಗ್ತಾ ಇಲ್ಲ, ಆವಾಗ ಜಿಲ್ಲೆಗೆ ಬಂದರೆ ನಾವು ಇಲ್ಲೂ ಒದಗಿಸ್ಕೊಡ್ತೀವಿ, ಮತ್ತು ಅವರಿಂದನೂ ನಾವು ಮಾಹಿತಿನ ಒದಗಿಸ್ಕೊಡಕ್ಕೆ ಸಹಾಯ ಮಾಡೋಕ್ಕೆ ನಾವು ಮುಂದೆ ಇರ್ತೀವಿ ಸರ್, ಜೊತೆ ಇರ್ತೀವಿ.
1: ಈ ಒಂದು ಯೋಜನೆಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು,
2: ನನ್ನ ಹೆಸರು ವಿಕಾಸ್ ಕೆಸಿ ಅಂತ. ನನ್ನ ದೂರವಾಣಿ ಕರೆ 8296 12 53 12, ಮತ್ತೊಮ್ಮೆ ಹೇಳ್ತೀನಿ, ನನ್ನ ದೂರವಾಣಿ ಕರೆ 8296 12 53 12. ಹಾಗಾಗಿ ಈ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಯಾವ ತಾಲೂಕಿನಲ್ಲಿ ನಿಮಗೆ ಸಹಾಯಕ ನಿರ್ದೇಶಕರಿಂದ ಸರಿಯಾದ ಮಾಹಿತಿ ಒದಗಿಸ್ಕೊಡಲ್ಲ, ಅಂಥದಕ್ಕೆ ನಾನು ಒದಗಿಸ್ಕೊಡೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ದೂರವಾಣಿ ಕರೆ ಕನ್ನಡದಲ್ಲಿ ಒಂದ್ಸತಿ ಹೇಳ್ತೀನಿ, 8296 12 53 12. ಇನ್ನೊಮ್ಮೆ 8296 12 53 12.
1: ಒಳ್ಳೆಯದು ಡಾಕ್ಟರ್ ಕೆ ಸಿ ವಿಕಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ನಮ್ಮ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆ ಸಿ ವಿಕಾಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್. ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
0: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
3: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ತೋಟಗಾರಿಕೆ ಇಲಾಖೆ ಹಾಸನ.

ಕೇಳುಗರೆ, ಈವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇವರೊಂದಿಗೆ ಅರಕಲಗೂಡು ವಿಮಧುಸೂದನ್. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ರೈತ ಬಾಂಧವರೇ, ಗಮನಿಸಿ, ನಾಳೆ ಸಂಜೆ 6:50 ಬಿತ್ತರವಾಗಲಿರುವ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತೆಂಗಿನ ತೇರು, ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ತೆಂಗು ಸಂಸ್ಕರಣೆ ಮತ್ತು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಕೆಳುಗರೆ, ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ FM ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8ರಿಂದ 11ರವರೆಗೆ ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವದ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎ ವಿ ಆನಂದ್ ಸೇರಿದಂತೆ 7 ಜನರಿಗೆ

0: ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು 2ನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಮೆಗಾಹರ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ ಕೇಳುಗರೆ ಸಮಯ ಹೊಂದಿಸಿಕೊಳ್ಳಿ. ಸ್ಟುಡಿಯೋದಲ್ಲಿ ಸಮಯ 7:45:31. ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆನಂದ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಚಾಣಕ್ಯ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ರಾಗ ಸಂಯೋಜನೆ ಇದೆ.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇರುವ, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗಜಪತಿ ಗರ್ಭಭಂಗ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಕೆಜೆಜೆ ಸುದಾಸ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರದು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೇಳುಗರೆ, ಈವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಮತ್ತೆ ಈ ರಾತ್ರಿ 10 ಗಂಟೆಗೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದಾಗಿದೆ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ನಂತರ 8:30ಕ್ಕೆ ಸರಿಯಾಗಿ ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದುವರಿಯುವುದು. ಇದೀಗ ಒಂದು ಪ್ರಕಟಣೆ.
1: ಆಕಾಶವಾಣಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಉಪಗ್ರಹ ವಿಜ್ಞಾನಿಗಳು ಆದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಸಾಧನೆ, ಮಹತ್ವದ ಮೈಲುಗಳನ್ನು ಮುಟ್ಟಿದೆ ಅಂತಲೇ ಹೇಳಬಹುದು. ವಿಶ್ವದ 6 ಅಗ್ರ ರಾಷ್ಟ್ರಗಳಲ್ಲಿ ಅಂದರೆ ಈ ಬಾಹ್ಯಾಕಾಶ ವಲಯದಲ್ಲಿ ಭಾರತ ಕೂಡ ಒಂದಾಗಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ನಮಗೆಲ್ಲ. ಈ ವಿಷಯವಾಗಿ ಒಟ್ಟಾರೆ ನಮ್ಮ ಈ ಬೆಳವಣಿಗೆಯ ಬಗ್ಗೆ ತಾವು ಹೇಳಬಹುದಾ ಅಂತ.
3: ನಮಸ್ಕಾರ. ಖಂಡಿತ, ಇಂದು ಅಂತರಿಕ್ಷ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವಂತಹ 6 ರಾಷ್ಟ್ರಗಳ ಪೈಕಿ ಭಾರತ ಕೂಡ ಒಂದು ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಈ 6 ರಾಷ್ಟ್ರಗಳಲ್ಲಿ ಮೊದಲು ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ಹಿಂದಿನ ರಷ್ಯಾ, ನಂತರ ಅಮೆರಿಕ, ಅದಾದ ಮೇಲೆ ಜಪಾನ್, ಚೀನಾ, ಯುರೋಪ್ ಮತ್ತು ಭಾರತ. ಯುರೋಪ್ ಅನ್ನೋದು ಒಂದು ಖಂಡನೇ ಹೊರತು ಯುರೋಪ್ ಒಂದು ದೇಶ ಅಲ್ಲ. ಆದರೆ ಯುರೋಪ್ನಲ್ಲಿ ಈ ಫ್ರಾನ್ಸ್ ಅನ್ನುವಂತಹ ರಾಷ್ಟ್ರ ಸಾಕಷ್ಟು ಸಾಧನೆಯನ್ನ ಮಾಡಿದೆ ರಾಕೆಟ್ ತಂತ್ರಜ್ಞಾನದಲ್ಲಿ ಹಾಗೂ ಉಪಗ್ರಹ ತಂತ್ರಜ್ಞಾನದಲ್ಲಿ. ಆದರೆ ನೋಡಿ, ಉಪಗ್ರಹಗಳನ್ನು ಯೋಜಿಸಿ, ರೂಪಿಸಿ, ನಿರ್ಮಿಸಿ, ಪರೀಕ್ಷಿಸಿ, ಅದನ್ನು ಉಡಾಯಿಸಿ, ಕಕ್ಷೆಯಲ್ಲೇ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು, ಜೊತೆಗೆ ಅದನ್ನು ಬಹುಮುಖವಾಗಿ ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಿದೆ, ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭಾರತಕ್ಕೆ ಇದೆ. ಇವತ್ತು ನೀವೇನಾದರೂ ನೋಡಿದರೆ ಬೆಂಗಳೂರಿನಲ್ಲಿರುವಂತಹ URRAO ಉಪಗ್ರಹ ಕೇಂದ್ರದಲ್ಲಿ ನೀವು ಉಪಗ್ರಹದ ನಿರ್ಮಾಣಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒಂದೆಡೆ ತಗೊಂಡು ಹೋದರೆ ಒಂದೇ ಸೂರಿನ ಅಡಿ ಉಪಗ್ರಹವನ್ನು ನಿರ್ಮಾಣ ಮಾಡಿ ಆ ಉಪಗ್ರಹಗಳನ್ನು ಅನೇಕ ಕಠಿಣತಮವಾದ ಪರೀಕ್ಷೆಗಳಿಗೆ ಒಳಪಡಿಸಿ ನಂತರ ನೇರವಾಗಿ ಅದನ್ನು ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಕೊಂಡೊಯ್ಯುವಂತಹ ನೆಲೆ, ಸಾಮರ್ಥ್ಯ, ಸೌಲಭ್ಯಗಳು ನಮ್ಮಲ್ಲಿವೆ ಇವತ್ತು. ಅಂದರೆ ಇದೆಲ್ಲವನ್ನು ಬಹುಮಟ್ಟಿಗೆ ಸ್ವದೇಶದಲ್ಲೇ ಯೋಜಿಸಿ ರೂಪಿಸಲಾಗಿದೆ ಈ ತಂತ್ರಜ್ಞಾನಗಳನ್ನು ಅನ್ನೋದನ್ನು ತಿಳ್ಕೊಂಡ್ರೆ ಆಗ ಭಾರತ ಯಾವ ಮಟ್ಟದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಹೀಗಾಗಿ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಇವತ್ತು ಏನನ್ನು ಸಾಧಿಸಿದೆಯೋ ಆ ಸಾಧನೆಗಳಿಂದಾಗಿ ಭಾರತ ಇವತ್ತು ಜಗತ್ತಿನಲ್ಲಿ ತಲೆ ಎತ್ತಿಕೊಂಡು ಹೆಮ್ಮೆಯಿಂದ ಓಡಾಡುವಂತಹ ಪರಿಸ್ಥಿತಿ ಇವತ್ತು ಇದೆ. ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಬಹಳ ಸಂತಸವನ್ನು ತರುವ ವಿಚಾರ. ಹೀಗಾಗಿ ಕಳೆದ ಒಂದು ದಶಕದ ಸುಮಾರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಉಂಟಾಗಿದೆ. ಇದರಲ್ಲಿ ನಮ್ಮ ಮಂಗಳಯಾನ ಇರಬಹುದು, ಚಂದ್ರಯಾನ 2 ಮತ್ತು 3 ಇರಬಹುದು, ಆದಿತ್ಯ L1 ಇರಬಹುದು, ನಮ್ಮ PSLV ವಾಹನ ಇರಬಹುದು, ಅಥವಾ LVM3, ಹೀಗೆ ಅನೇಕ ಸಾಧನೆಗಳನ್ನು ಮಾಡಿರುವಂತಹ ಅಂತರಿಕ್ಷ ವಾಹನಗಳು, ರಾಕೆಟ್ ವಾಹನಗಳು ಹಾಗೂ ಉಪಗ್ರಹಗಳು, ಅದಕ್ಕಿಂತ ಮಿಗಿಲಾಗಿ ರೋಬಾಟ್ ಅಂತರಿಕ್ಷ ನೌಕೆಗಳು ಈ ಕೆಲಸವನ್ನು ಮಾಡಿವೆ.
2: ತಾವು ಮಂಗಳಯಾನ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಮಂಗಳಯಾನ ಯೋಜನೆ ಎಷ್ಟು ಮುಖ್ಯ ಅಂತಂದ್ರೆ, ಇಂತಹ ಒಂದು ಮಹತ್ವದ ಯೋಜನೆ ಮಾಡಿದ ಏಷ್ಯಾದ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ ಭಾರತದ್ದು. ಮತ್ತೆ ಈ ಮಂಗಳಯಾನ ಮಾಡಿದಾಗ 2014ರಲ್ಲಿ ಒಂದು ಮಾತು ಪ್ರಚಲಿತ ಆಗಿತ್ತು ಸಾಮಾನ್ಯ ಜನರ ವಲಯದಲ್ಲಿ, ಏನಂತಂದ್ರೆ ಈ ಆಟೋ ರಿಕ್ಷಾ ವೆಚ್ಚಕ್ಕಿಂತ ಕಡಿಮೆ ಒಂದು ಖರ್ಚಿನಲ್ಲಿ ನಾವು ಮಂಗಳ ಗ್ರಹವನ್ನು ತಲುಪಿದ್ವಿ ಅನ್ನುವ ಒಂದು ವಿಷಯ. ಒಟ್ಟಾರೆ ಈ ಮಂಗಳಯಾನದ ಮಹತ್ವದ ಬಗ್ಗೆ ತಾವು ಹೇಳಬಹುದಾ?
3: ಖಂಡಿತ, ಇದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಅಭಿಯಾನ ಅಥವಾ ಮಿಷನ್ ಅಂತ ಕಾರ್ಯಕ್ರಮ ಅಂತ ಹೇಳಬಹುದು. ಯಾಕಂದರೆ ನೋಡಿ, ಈ ಮಂಗಳಯಾನ ನೌಕೆನ 2013ರ ನವಂಬರ್ 5ರಂದು ನಾವು ಉಡಾಯಿಸಿದ್ದು ನಮ್ಮ ದೇಶದಿಂದಲೇ, ಶ್ರೀಹರಿಕೋಟಾಯಿಂದ, ನಮ್ಮದೇ ಆದ PSLV ವಾಹನದಲ್ಲಿ. 2:48 ಇರಬೇಕು ಕರಾರು ವಾಕಾಗಿ ಅದನ್ನು ಮಧ್ಯಾಹ್ನ ಉಡಾಯಿಸಿದ್ವಿ. ನಿಗದಿಯಾದ ಕಕ್ಷೆಗೆ ಅದು ತಲುಪಿತು ಅಂದರೆ ಮಂಗಳ ಗ್ರಹದ ಕಕ್ಷೆನೇ ಅಲ್ಲ, ಮೊದಲು ಭೂಕಕ್ಷೆನ ತಲುಪಿದ್ದು. ಅದಾದ ಮೇಲೆ ನವಂಬರ್ 5, 2013ರಂದೇ ಮುಂದಿನ 10 ತಿಂಗಳುಗಳಲ್ಲಿ ಅದು ಮಂಗಳ ಗ್ರಹವನ್ನು ತಲುಪಲು ಎಷ್ಟು ದೂರ ಪ್ರಯಾಣ ಮಾಡ್ತು ಗೊತ್ತಾ? ಕೇವಲ 67 ಕೋಟಿ ಕಿಲೋಮೀಟರ್ಗಳು. ಕೇವಲ 67 ಕೋಟಿ ಕಿಲೋಮೀಟರ್ಗಳನ್ನು ಮುಂದಿನ 10 ತಿಂಗಳಲ್ಲಿ ಕ್ರಮಿಸಿ ನೋಡಿ. ಮಂಗಳ ಗ್ರಹನೂ ಸೂರ್ಯನ ಸುತ್ತ ಇದೆ, ಭೂಮಿನೂ ಸೂರ್ಯನ ಸುತ್ತ ಇದೆ, ಬೇರೆ ಬೇರೆ ಕಕ್ಷೆಗಳಲ್ಲಿದೆ, ಬೇರೆ ಬೇರೆ ವೇಗದಲ್ಲಿ ಸುತ್ತಾ ಇವೆ. ಆದರೆ ಅತ್ಯಂತ ದಕ್ಷವಾಗಿ ನಾವು ಮಂಗಳ ಗ್ರಹವನ್ನು ತಲುಪಿ 10 ತಿಂಗಳುಗಳ ನಂತರ ಆ ನೌಕೆ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುವಂತೆ ಮಾಡಿದ್ವಿ. ನೋಡಿ ನಮ್ಮ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯ ಎಂಥದ್ದಿರಬೇಕಿತ್ತು. ಇದಾದ ಮೇಲೆ 10 ತಿಂಗಳುಗಳ ನಂತರ ಈ ಒಂದು ಕಾರ್ಯ ನಡೆದ ನಂತರ ಕರಾರುವಾಕ್ಕಾಗಿ ನಿಗದಿಯಾದ ಸಮಯಕ್ಕೆ ಅಂದರೆ 7:17 ಸರಿಯಾಗಿ ಆ ಮಂಗಳಯಾನ ನೌಕೆ ರಾಕೆಟ್ ಯಂತ್ರ ಕಾರ್ಯಾರಂಭ ಮಾಡಿತು. ಹಾಗಾಗಿ ಮುಂದಿನ 1/2 ಗಂಟೆಯಲ್ಲಿ ಮಂಗಳಯಾನ ನೌಕೆ ಮಂಗಳ ಗ್ರಹದ ಸುತ್ತಲಿನ ಒಂದು ಕೋಳಿ ಮೊಟ್ಟೆಯ ಆಕಾರದ ಕಕ್ಷೆಯನ್ನ ಪ್ರವೇಶಿಸಿತು. ಆ ಮೂಲಕ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದು ಬಹಳ ಮುಖ್ಯ. ಇದು ಒಂದೇ ಅಲ್ಲ, ಆದರೆ ಈ ಒಂದು ನೌಕೆಯನ್ನ ನಿರ್ಮಾಣ ಮಾಡಿದ್ದು ಭಾರತ. ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆನಲ್ಲಿ ಈ ನೌಕೆ ಸುಮಾರು 6 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದ್ರೆ ಸಾಕಾಗಿತ್ತು. ಆದರೆ ಈ ನೌಕೆ ಕಾರ್ಯನಿರ್ವಹಿಸಿದ ಎಷ್ಟು ದಿವಸ ಅಂದರೆ 7.5 ವರ್ಷಗಳ ಕಾಲ ಸುಮಾರು. ನೋಡಿ, ನಮ್ಮ ದೇಶದಲ್ಲೇ ನಿರ್ಮಾಣವಾಗಿ ನಮ್ಮಲ್ಲಿಂದಲೇ ಉಡಾಯಿಸಲ್ಪಟ್ಟ ನೌಕೆ, ನಮ್ಮ ವಿಜ್ಞಾನಿಗಳೇ ಅದನ್ನ ಯಾನ ನಿರ್ವಹಣೆನ ಅಂದರೆ ನ್ಯಾವಿಗೇಟ್ ಮಾಡಿ ಮಂಗಳ ಗ್ರಹಕ್ಕೆ ಕಳಿಸಿದ ನೌಕೆ 7.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು. 6 ತಿಂಗಳು ಕೆಲಸ ಮಾಡಿದ್ರೆ ಸಾಕು ಅಂದ್ರೆ 7.5 ವರ್ಷ ಅಂದ್ರೆ ಈ ರೀತಿ ತನ್ನ ಮೊದಲ ಅಭಿಯಾನದಲ್ಲೇ ಮಂಗಳ ಗ್ರಹವನ್ನು ರೋಬಾಟ್ ನೌಕೆಯೊಂದರ ಮೂಲಕ ಅದನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ ಭಾರತ 100%ಗೆ 100% ವಿಜಯ ಸಾಧಿಸ್ತು ಅಂದ್ರೆ ಯಾವ ದೇಶನೂ ಸಾಧಿಸಿಲ್ಲ, ಯಾವ ಸಂಸ್ಥೆನೂ ಸಾಧಿಸಿಲ್ಲ. ಹೀಗಾಗಿ ಇಸ್ರೋ ಸಂಸ್ಥೆ ನಾವು ಹೆಮ್ಮೆ ಪಡಬೇಕಾದ ಒಂದು ಸಂಸ್ಥೆ.
2: ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಅಂತ ಹೇಳ್ತಾರೆ.
3: ಖಂಡಿತ, ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಹಾಗೂ ಜೊತೆಗೆ ಆತ್ಮನಿರ್ಭರತೆಯ ಸಂಕೇತ ಇದು. ಅತ್ಯುತ್ತಮವಾಗಿ ಆತ್ಮನಿರ್ಭರತೆ ಇವತ್ತು ಏನಿದೆಯೋ, ಭಾರತದ ಗುರಿ ಏನಿದೆಯೋ ಅದನ್ನು ಅತ್ಯುತ್ತಮವಾಗಿ ಇದು ಪ್ರತಿಬಿಂಬಿಸುತ್ತೆ ಅಂತ ನಾವು ಅನ್ಕೋಬಹುದು.
2: ತಾವು ಚಂದ್ರಯಾನ 2 ಮತ್ತು 3 ರ ಬಗ್ಗೆ ಆಗಲೇ ಉಲ್ಲೇಖ ಮಾಡಿದ್ರಿ. ಚಂದ್ರಯಾನ 2 ಮತ್ತು 3 ಯೋಜನೆಗಳು ಯಾಕೆ ಮುಖ್ಯ ಅಂತಂದ್ರೆ ಚಂದ್ರನ ದಕ್ಷಿಣ ಧ್ರುವ ಅಂದ್ರೆ ನಮಗೆ ಈ ಭೂಮಿಗೆ ಒಂದು ಕಡೆ ಏನು ಮುಖ ಕಾಣ್ತಾ ಇದೆ ಮತ್ತೊಂದು ಮುಖವನ್ನ ತಲುಪಿದಂತಹ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ, ಮತ್ತೆ ಚಂದ್ರಯಾನ 2 ರಲ್ಲಿ ಬಹುತೇಕ ಅದು ಲ್ಯಾಂಡಿಂಗ್ ಆಗುವವರೆಗೆ 99% ನಾವೇನು ಯಶಸ್ಸು ಸಾಧಿಸಿದೀವಿ, ಕೊನೆಯ ಒಂದು ಘಟ್ಟದಲ್ಲಿ ಒಂದು ಸಣ್ಣ ಒಂದು ಲೋಪ ಆಯಿತು. ಆದರೆ ಚಂದ್ರಯಾನ 3 ರಲ್ಲಿ ಮತ್ತಷ್ಟು ಆತ್ಮವಿಶ್ವಾಸದೊಂದಿಗೆ ಭಾರತ ಇಡೀ ಜಗತ್ತಿಗೆ ತನ್ನ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಒಟ್ಟಾರೆ ಈ ಯೋಜನೆಯ ಬಗ್ಗೆ ಮತ್ತೆ ಇದು ಭಾರತಕ್ಕೆ ಯಾವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿತು ಅನ್ನುವುದ್ರ ಬಗ್ಗೆ ತಾವು ಹೇಳಬಹುದು.
3: ಚಂದ್ರಯಾನ 3 ಮಾತ್ರ ಅಲ್ಲ, ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3 ಈ 3 ನೌಕೆಗಳು 3 ಅಭಿಯಾನಗಳು ಭಾರತದ ಆತ್ಮವಿಶ್ವಾಸ ಏನಿದೆ ಅದನ್ನ ಮತ್ತಷ್ಟು ವೃದ್ಧಿಗೊಳಿಸುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿವೆ. ಚಂದ್ರಯಾನ 1 ನೌಕೆ 2008 ರಲ್ಲಿ ಉಡಾಯಿಸಲ್ಪಟ್ಟಿದ್ದು ಅದು ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನ ಖಚಿತಪಡಿಸಿದ್ದು ಆ ನೌಕೆನೆ. ಇನ್ನು ಚಂದ್ರಯಾನ 2 2019 ರಲ್ಲಿ ಉಡಾಯಿಸಲಾಯಿತು. ಅದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರಯಾನ 2 ನೌಕೆಯನ್ನ ಇಳಿಸುವ ಉದ್ದೇಶದಿಂದ ಆ ಅಭಿಯಾನವನ್ನು ಯೋಜಿಸಲಾಯಿತು. ಚಂದ್ರನ ಮತ್ತೊಂದು ಬದಿಯಲ್ಲ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ನಮಗೆ ಕಾಣೋ ಪ್ರದೇಶದಲ್ಲೇನೆ ಅದನ್ನ ಇಳಿಸುವಂತಹ ಒಂದು ಕಾರ್ಯಕ್ರಮ ಇತ್ತು. ಆದರೆ ತಾವೇ ಹೇಳಿದ ಹಾಗೆ ಬಹುಮಟ್ಟಿಗೆ ಸಾಧ್ಯ ಆಗೋಗಿತ್ತು. ಆದರೆ ನಾವು 2 ವಿಚಾರ ತಿಳ್ಕೊಬೇಕಿಲ್ಲಿ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಸ್ಪೇಸ್ ಇಸ್ ನಾಟ್ ಫಾರ್ ದ ಫೈಂಟ್ ಹಾರ್ಟೆಡ್ ಅಂತ. ಅಂದರೆ ಪುಕ್ಕಲು ಸ್ವಭಾವದವರಿಗೆ ಈ ಅಂತರಿಕ್ಷಯಾನ ಅನ್ನೋದಲ್ಲ ಅಂತಹ ದೇಶಗಳಿಗೆ. ಯಾಕಂದರೆ ಇಲ್ಲಿ ವೈಫಲ್ಯ ಅನ್ನೋದು ಕೆಲವು ಬಾರಿ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಇಲ್ಲಿ ಕಂಡು ಬರುವಂತಹ ವೇಗಗಳು, ಇಲ್ಲಿ ಕಂಡು ಬರುವಂತಹ ಉಷ್ಣತೆ, ಇಲ್ಲಿ ಕಂಡು ಬರುವಂತಹ ವೇಗೋತ್ಕರ್ಷ ಆಕ್ಸಿಲರೇಷನ್, ಇಲ್ಲಿ ಬೀಳುವಂತಹ ಭಾರಗಳು, ಬಲಗಳು, ಫೋರ್ಸಸ್, ಇದನ್ನೆಲ್ಲ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ತಿಳಿದು ಭಾರತ ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಆತ್ಮನಿರ್ಭರತೆಗೆ ಹೆಚ್ಚು ಒತ್ತು ಕೊಟ್ಟು ಮುಂದುವರಿತಾ ಇದೆ ಅಂದರೆ ನೋಡಿ, ಅದು ಚಂದ್ರಯಾನ 3 ಒಂದು ಉತ್ತಮ ಉದಾಹರಣೆ. ಚಂದ್ರಯಾನ 2 ತಾವು ಹೇಳಿದ್ರೆ 99% ಸಫಲ ಆಯಿತು ಅಂತ. ಆದರೆ ನಾವು ಸಾಮಾನ್ಯವಾಗಿ ಒಂದು ಮರೆತು ಬಿಡ್ತೀವಿ, ಚಂದ್ರಯಾನ 2 ರಲ್ಲಿ 2 ಭಾಗಗಳಿತ್ತು. ಒಂದು ಚಂದ್ರನನ್ನು ಸುತ್ತುತ್ತಾ ಇರುವಂತಹ ಭಾಗ, ಆರ್ಬಿಟಲ್ ಮಾಡ್ಯೂಲ್ ಅಂತ ಹೇಳ್ತೀವಿ, ಕಕ್ಷಾ ನೌಕೆ. ಇನ್ನೊಂದು ವಿಕ್ರಮ್ ಇಳಿಯುವ ಕೋಶ. ಅದು ವಿಕ್ರಮ್ ಇಳಿಯುವ ಕೋಶ ತನಗೆ ವಹಿಸಿದ್ದ ಕಾರ್ಯವನ್ನ ಅಂತಿಮ ಘಟ್ಟದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡೋಣ. ಆದ್ರೆ ಈ ಕಕ್ಷಾ ಕೋಶ ಇದೆಯಲ್ಲ, ಇವತ್ತೂ ಕೂಡ ಇದು 6 ವರ್ಷದಿಂದಾನು ಚಂದ್ರನ ಸುತ್ತಾನೇ ಇದೆ. ಜೊತೆಗೆ ಚಂದ್ರನ ಮೇಲ್ಮೈ ಏನಿದೆ ಅದರ ಅತ್ಯುತ್ತಮವಾದ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸುವಂತಹ ಸಾಧ್ಯನ ಇವತ್ತೂ ಹೊಂದಿದೆ, ಈ ಕ್ಷಣವೂ ಹೊಂದಿದೆ. ಇದನ್ನು ನಾವು ಒಂದೇ ಅಲ್ಲ, ಬೇರೆ ದೇಶಗಳು ಬಳಸ್ಕೊಂಡಿದೆ. ಚಂದ್ರನ ಮೇಲ್ಮೈಯ ಸ್ಫುಟವಾದ ಚಿತ್ರಗಳನ್ನು 1 ಮೀಟರ್ಗೂ ಕಡಿಮೆ ಪ್ರದೇಶಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅದರಲ್ಲಿ.
2: ಹೈ ರೆಸಲ್ಯೂಷನ್ ಪಿಕ್ಚರ್,
3: ಹೈ ರೆಸಲ್ಯೂಷನ್ ಅಂತ ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ ಅದನ್ನು. ಹಾಗಾಗಿ ಎಷ್ಟು ದೇಶಗಳಿಗಿದೆ ಇದು. ಇದನ್ನು ಮಾಡಿದಂತಹ ಈ ತೆಗಿತಾ ಇರುವಂತಹ ಈ ಚಿತ್ರಗಳನ್ನು ತೆಗಿತಾ ಇರುವಂತಹ ಕ್ಯಾಮ್ರಾ ಎಲ್ಲಿ, ಯಾವ ದೇಶದಲ್ಲಿ ಮಾಡಿದ್ದು? ನಮ್ಮದೇ ಆದ ಅಹಮದಾಬಾದಿನ. ಹಾಗಾಗಿ ಆತ್ಮನಿರ್ಭರತೆಯ ಸಂಕೇತ ಚಂದ್ರಯಾನ 2 ಆಯಿತು. ಚಂದ್ರಯಾನ 2ರಲ್ಲಿ ಸಾಧಿಸಲಾಗಲಿಲ್ಲ ಅಂತ ಭಾರತ ದುಃಖ ಪಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇಲ್ಲ. ಇದಕ್ಕೆ ನ್ಯೂನತೆಗಳು ಏನಿತ್ತು ಅದನ್ನು ಗಮನಿಸಿ ಆ ನ್ಯೂನತೆಗಳನ್ನು, ಕುಂದುಕೊರತೆಗಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸುವಂತಹ ಕಾರ್ಯಗಳನ್ನು ಎಗೇನ್ ಮತ್ತೆ ಹೇಳಬೇಕು ಅಂದ್ಕೊಂಡ್ರೆ ಆತ್ಮನಿರ್ಭರತೆಯ ದೃಷ್ಟಿಯಿಂದ ಕೈಗೊಂಡು ಜಯವನ್ನು ಸಾಧಿಸಿತು. 2023 ಆಗಸ್ಟ್ 23ರಂದು ಸಂಜೆ 6:03 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಂತಹ ನೌಕೆ ನಮ್ಮ ನಿಮ್ಮ ದೇಶದ್ದು. ಹಾಗಾಗಿ ಭಾರತವನ್ನು ಇವತ್ತು ಇತರ ದೇಶಗಳು ಗೌರವಯುತವಾಗಿ ನೋಡ್ತಾ ಇವೆ. ಯಾಕಂದರೆ ಭಾರತದ ತಾಂತ್ರಿಕ ಸಾಮರ್ಥ್ಯ, ಅದರ ಆತ್ಮನಿರ್ಭರತೆಯ ಸಂಕೇತ ಯಾವ ರೀತಿ ಇದೆ, ಇದರ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ ಸಾಮರ್ಥ್ಯ ಎಷ್ಟು ಅನ್ನೋದು ಹೊರ ಜಗತ್ತಿಗೆ ಮನದಟ್ಟಾಗಿದೆ.
2: ಮತ್ತೆ ಆದಿತ್ಯ L1 ಯೋಜನೆ ಕೂಡ ನಮ್ಮ ಸೂರ್ಯನ ಅಧ್ಯಯನ ದೃಷ್ಟಿಯಿಂದ ತುಂಬಾ ಮಹತ್ವದ್ದು. ಇದನ್ನ ಕೂಡ ಭಾರತ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಸೋಲಾರ್ ಅಬ್ಸರ್ವೇಷನ್ ಆ ಒಂದು ದೃಷ್ಟಿಯಿಂದ. ಈ ಯೋಜನೆ ಬಗ್ಗೆ ವಿವರ ಕೊಡಬಹುದು?
3: ಖಂಡಿತ ನೋಡಿ, ಮಂಗಳಯಾನದ ಮೂಲಕ ಮಂಗಳ ಗ್ರಹವನ್ನು ಅನ್ವೇಷಿಸಿದ್ದಾಯಿತು. ಕಡಿಮೆ ಖರ್ಚಿನಲ್ಲಿ ಮಂಗಳ ಗ್ರಹವನ್ನು ಕೂಡ ಅನ್ವೇಷಿಸಬಹುದು ಅನ್ನೋದನ್ನು ಭಾರತ ಸಾಬೀತು ಮಾಡಿತು ಮಂಗಳಯಾನ. ಚಂದ್ರಯಾನ 3ರ ಮೂಲಕ ಚಂದ್ರನ ಮೇಲೆ ಇಳಿಯಬಲ್ಲೆ, ಕೇವಲ ಇಳಿಯೋದಷ್ಟೇ ಅಲ್ಲ, ಅಲ್ಲಿ ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಯನ್ನು, ವೈಜ್ಞಾನಿಕ ಅನ್ವೇಷಣೆಯನ್ನು ಚಂದ್ರನ ಮೇಲ್ಮೈಯಿಂದಲೇ ನಡೆಸಬಲ್ಲೆ, ಚಕ್ರಗಳುಳ್ಳ ಒಂದು ರೋಬೋಟ್ ವಾಹನದೊಂದಿಗೆ ಅಂತ ಹೇಳ್ತು. ಇವಾಗ ಆದಿತ್ಯ L1 ಇದಕ್ಕೆ ಬರೋಣ. ಆದಿತ್ಯ L1, ಆದಿತ್ಯ ಅನ್ನೋದು ಸೂರ್ಯನ ಮತ್ತೊಂದು ಹೆಸರು, ಎಲ್ರಿಗೂ ಗೊತ್ತಿರೋದು ಆದಿತ್ಯ ಹೃದಯ ಅನ್ನೋ ಪದ ಕೇಳಿದೀವಿ ನಾವು. ಆದಿತ್ಯ L1, ಈ L1 ಅನ್ನೋ ಬಲ ಏನಿದು, ಈ L1 ಅನ್ನೋದು ಅದು ಯಾವ ಪ್ರದೇಶದಿಂದ ಸೂರ್ಯನ ನಿರಂತರವಾದ ವೀಕ್ಷಣೆಯನ್ನು ನಡೆಸ್ತಾ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. L1 ಅಂದ್ರೆ L1 ಲಗ್ರಾಂಜಿಯನ್ ಬಿಂದು ಅಂತ ಹೆಸರು. ಸುಮಾರು 17ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಫ್ರೆಂಚ್ ಗಣಿತ ಶಾಸ್ತ್ರಜ್ಞ ಜೋಸೆಫ್ ಲೂಯಿ ಲಗ್ರಾಂಜ್ ಅಂತ ಇದ್ದ. ಅವನು 2 ಆಕಾಶಕಾಯಗಳು, ಸೂರ್ಯ ಭೂಮಿ ಅಂತ ತಗೊಳ್ಳೋಣ, ಅವೆರಡರ ಮಧ್ಯೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಮೂರನೆಯ ಒಂದು ವಸ್ತು, ಒಂದು ನೌಕೆ ಅಂತ ಇಟ್ಕೊಳ್ಳೋಣ, ಅದಿದ್ರೆ ಅದು ಯಾವುದೇ ಅಡೆತಡೆಗಳಿಲ್ಲದೆ ಅದೇ ಪ್ರದೇಶದಲ್ಲಿ ಬಹುಮಟ್ಟಿಗೆ ಸ್ಥಿರವಾಗಿ ಇರುತ್ತೆ ಅನ್ನುವಂತಹ ಒಂದು ಸಿದ್ಧಾಂತನ ಪ್ರತಿಪಾದಿಸ್ತ. ಅಂತಹ 5 ಬಿಂದುಗಳಿರುತ್ತೆ ಆ 2 ವ್ಯವಸ್ಥೆನ, ಸೂರ್ಯ ಮತ್ತು ಭೂಮಿ ವ್ಯವಸ್ಥೆ. ಇವತ್ತು ಆದಿತ್ಯ L1 ಅಂದ್ರೆ ಆ 5 ಲಗ್ರಾಂಜಿಯನ್ ಬಿಂದುಗಳ ಪೈಕಿ L1 ಅನ್ನುವಂತಹ ಲಗ್ರಾಂಜಿಯನ್ ಬಿಂದುವಿನಲ್ಲಿ ಆದಿತ್ಯ ನೌಕೆ ಇದೆ. ಎಲ್ಲಿದೆಯಪ್ಪ ಈ L1 ಲಗ್ರಾಂಜಿಯನ್ ಬಿಂದು ಅಂದ್ರೆ, ಭೂಮಿಯಿಂದ ಸೂರ್ಯ ಯಾವ ದಿಕ್ಕಿನಲ್ಲಿದಾನೋ ಅದೇ ದಿಕ್ಕಿನಲ್ಲಿ ಭೂಮಿಯಿಂದ ಸುಮಾರು 15,00,000 ಕಿಲೋಮೀಟರ್ ದೂರದಲ್ಲಿ. ಇದಕ್ಕೆ ಹೋಲಿಸಿದಲ್ಲಿ ಭೂಮಿಯಿಂದ ಸೂರ್ಯನಿರುವ ದೂರ 15,00,000 ಕಿಲೋಮೀಟರ್ಗಳು. ಹಾಗಾಗಿ ಇದು ಭೂಮಿ ಹಾಗೂ ಸೂರ್ಯರ ನಡುವಿನ ದೂರ ಏನಿದೆಯೋ ಅದರ 1%. ಆದರೆ ಆ ಒಂದು ಸ್ಥಳದಿಂದ, ಆ ಒಂದು ಪ್ರದೇಶದಿಂದ ನೀವೇನಾದರೂ ಅಲ್ಲಿ ಒಂದು ನೌಕೆಯನ್ನು ಸ್ಥಾಪಿಸಿದರೆ ಆ ನೌಕೆ ಸೂರ್ಯನನ್ನು ನಿರಂತರವಾಗಿ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆ ಕೆಲಸನೇ ಆಗ್ತಾ ಇರೋದು. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಿದ್ದು 2023 ಅದಾದ ಸುಮಾರು 1 ವಾರದ ನಂತರ 2023 ಆದಿತ್ಯ L1 ನೌಕೆನ ಭಾರತ PSLV ರಾಕೆಟ್ನಲ್ಲಿ ಉಡಾಯಿಸ್ತು. ಅದಾದ ನಂತರ ನಾಲ್ಕು ತಿಂಗಳುಗಳ ನಂತರ ಆದಿತ್ಯ ಎಲ್ ಒಂದು ನೌಕೆ ತನ್ನ ಉದ್ದೇಶಿತ ಸ್ಥಳವಾದ ಎಲ್ ಒಂದು ಲಗ್ರಾಂಜಿಯನ್ ಬಿಂದುವಿನ ತಲುಪಿ ಅದನ್ನು ಒಂದು ವಿಶೇಷವಾದ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಆ ಮೂಲಕ ಅತ್ತಿತ್ತ ಹೆಚ್ಚಾಗಿ ಸರಿಯದೆ ಸೂರ್ಯನನ್ನು ನಿರಂತರವಾಗಿ ವೀಕ್ಷಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ. 2024 ಬಹುಮಟ್ಟಿಗೆ ಇದೇ ಕೆಲಸನ ನಡೆಸ್ತಾ ಇದೆ.
2: ಮತ್ತೆ ಗಗನಯಾನ ನಮ್ಮ ಭಾರತೀಯರನ್ನ ಅಂತರಿಕ್ಷಕ್ಕೆ ಕಳಿಸುವಂತಹ ಒಂದು ಮಹತ್ವದ ಯೋಜನೆ. ಇದರ ಪೂರ್ವ ಸಿದ್ಧತೆಯ ಕಾರ್ಯ ಬಹುತೇಕ ಈಗ ಪೂರ್ಣಗೊಂಡಿದ್ದು ಈಗ ಅಂತಿಮ ಹಂತದಲ್ಲಿದೆ ಈ ಯೋಜನೆ. ಮುಂದಿನ ವರ್ಷದಲ್ಲಿ ಈ ಯೋಜನೆ ಒಂದು ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಲಿದೆ ಅನ್ನುವ ಒಂದು ನಿರೀಕ್ಷೆ ಇದೆ. ಮತ್ತೆ ಈ ಗಗನಯಾನ ಯೋಜನೆ ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಒಂದು ನಿರೀಕ್ಷೆ ಇದೆ ಅನ್ನುವ ಮಾತಿದೆ. ಸೊ ಈ ಗಗನಯಾನ ಯೋಜನೆ ಬಗ್ಗೆ ತಾವು ಹೇಳಬಹುದು?
3: ಖಂಡಿತ. ಗಗನಯಾನ ಯೋಜನೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಡುತ್ತೆ, ಒಂದು ಹೊಸ ಡೈಮೆನ್ಷನ್ ಅಂತ ಹೇಳ್ತೀವಲ್ಲ, ಅದನ್ನು ತಂದುಕೊಡುತ್ತೆ. ಯಾಕಂದ್ರೆ ಇದುವರೆಗೂ ಭಾರತ ಸಾಧನೆಯನ್ನ ಮಾಡಿರೋದು ಉಪಗ್ರಹಗಳ ಕ್ಷೇತ್ರದಲ್ಲಿ ಹಾಗೂ ಈ ರೋಬಾಟ್ ಅಂತರಿಕ್ಷ ನೌಕೆಗಳ ಕ್ಷೇತ್ರದಲ್ಲಿ. ಇಲ್ಲಿ ಮಾನವ ಗಗನಯಾತ್ರಿಗಳು ಇರಲಿಲ್ಲ ಇದರವರೆಗೂ. ರಾಕೇಶ್ ಶರ್ಮಾ ಅವರು 1984 ಸೋವಿಯತ್ ರಷ್ಯಾದ ಒಂದು ಸೊಯೂಸ್ ನೌಕೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಸಲ್ಯೂಟ್ 7 ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ವಾರ ವಾಸಿಸಿ ಹಿಂತಿರುಗಿದ್ರು. ಆದರೆ ಅದು ನಮ್ಮ ಭಾರತದ್ದಲ್ಲ ನೇರವಾಗಿ ಹೇಳಕ್ ಹೋದ್ರೆ. ಆದರೆ ಭಾರತ ಸಾಧಿಸಿರೋ ಕಾರ್ಯಗಳು ಮಾನವರಹಿತ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ. ಆದರೆ 2018 ಸರ್ಕಾರ ಪರವಾನಗಿ ನೀಡಿದಂತಹ ಈ ಗಗನಯಾನ ಕಾರ್ಯಕ್ರಮ ಗಗನಯಾತ್ರಿಗಳ ನೆರವಿನಿಂದ ನಡೆಸಲಾಗುವಂತಹ ಒಂದು ಅಂತರಿಕ್ಷ ಕಾರ್ಯಕ್ರಮವಾಗಿದೆ. ಅಂದರೆ ಮಾನವ ಸಹಿತ ಅಂತರಿಕ್ಷ ಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತದ ಮೊದಲ ಹೆಜ್ಜೆ ಈ ಗಗನಯಾನ ಕಾರ್ಯಕ್ರಮ. ಈ ಗಗನಯಾನ ಕಾರ್ಯಕ್ರಮದಡಿ 4 ಗಗನಯಾತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗತ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್, ಈ 4 ಎಲ್ಲರೂ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ಗಳು, ಟೆಸ್ಟ್ ಪೈಲಟ್ಸ್. ಜೊತೆಗೆ ಈ ಗಗನಯಾನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಭಾರತದ ನೆಲದಿಂದಲೇ ಉಡಾಯಿಸಲ್ಪಡುವಂತಹ ಭಾರತೀಯ ರಾಕೆಟ್ ಒಂದರ ಮೇಲೆ ಕುಳಿತ ಭಾರತದಲ್ಲೇ ನಿರ್ಮಾಣವಾದ ಅಂತರಿಕ್ಷ ನೌಕೆಯಲ್ಲಿ ಇರುವಂತಹ ಭಾರತೀಯ ಗಗನಯಾತ್ರಿಗಳನ್ನು ಕಕ್ಷೆಗೆ ಉಡಾಯಿಸಿ ಪುನಃ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆಸಿಕೊಳ್ಳುವುದು, ಇದು ಗಗನಯಾನದ ಉದ್ದೇಶ. ಹೀಗಾಗಿ ನಮ್ಮ ಗಗನಯಾತ್ರಿಗಳನ್ನು, ಗಗನಯಾನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ 4 ಗಗನಯಾತ್ರಿಗಳನ್ನು ಉಡಾಯಿಸೋದಕ್ಕೆ LVM-3 ಅಂತ ಇವತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಇದು. ಈ ರಾಕೆಟನ್ನು ಮಾನವರನ್ನು ಕೊಂಡೊಯ್ಯುವುದಕ್ಕೆ ಅಗತ್ಯವಾದ ಇನ್ನೂ ಹೆಚ್ಚಿನ ಅದರ ಸುರಕ್ಷತೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ಗಗನಯಾನ ನೌಕೆಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮನೂ ನಡೀತಾ ಇದೆ. ಜೊತೆಗೆ ಗಗನಯಾತ್ರಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಇದೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೊತ್ತಿರುವಂಥದ್ದು, ಇದರಲ್ಲಿ ಏನೂ ಇದಿಲ್ಲ. ಇದರ ಅಂಗವಾಗಿ ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಂತರಿಕ್ಷ ಅಭಿಯಾನವಾದ Axiom-4 ಅನ್ನೋ ಒಂದು ಅಭಿಯಾನದ ಅಂಗವಾಗಿ ಅದರಲ್ಲಿ ಪೈಲಟ್ ಆಗಿ ಅಂತರಿಕ್ಷಕ್ಕೆ ತೆರಳಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸುಮಾರು 18 ಕಾಲ ವಾಸಿಸಿ ವಾಪಸ್ಸಾಗಿದ್ದಾರೆ ಸುರಕ್ಷಿತವಾಗಿ. ಇದು ನಮ್ಮ ಇಡೀ ವಿದ್ಯಾರ್ಥಿ ಸಮೂಹ, ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ, ಕೋಟ್ಯಾಂತರ ಅನ್ನೋದು ಕಮ್ಮಿ, 16 ಇದ್ದಾರೆ ವಿದ್ಯಾರ್ಥಿಗಳಿಗೆ, ವಿವಿಧ ಸ್ತರಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಹುಮ್ಮಸ್ಸನ್ನು ವಿಜ್ಞಾನದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ ಎಲ್ಲರೂ ಕೇಳ್ಬೋದು, ಗಗನಯಾನ ಕಾರ್ಯಕ್ರಮದ ಗಗನಯಾತ್ರೆಯಾಗಿ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿಯ ಅಭಿಯಾನದಲ್ಲಿ ಯಾಕೆ ಹೋದರು? ಇದಕ್ಕೆ ಕಾರಣ ಇಲ್ಲದೇ ಇಲ್ಲ. ಭಾರತ ಸರ್ಕಾರ ಇದರಲ್ಲಿ ಯೋಚನೆ ಮಾಡೇ ಇದನ್ನು ಕಳಿಸಿರೋದು. ಯಾಕಂದರೆ ನಮ್ಮ ಒಬ್ಬ ಗಗನಯಾತ್ರಿ ಈ ಬಗೆಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಈ ಬಗೆಯ ಅಂತರಿಕ್ಷಯಾನವನ್ನು ಕೈಗೊಂಡರೆ, ಯಾವುದೇ ಅಭಿಯಾನ ಆಗಿರ್ಬೋದು, ಆವಾಗ ನಮಗೆ ದೊರಕುವಂತಹ ಅಮೂಲ್ಯವಾದ ಮಾಹಿತಿ ಬೇರಾವ ಮೂಲದಿಂದಲೂ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಅನುಭವ, ಆ ಅಮೂಲ್ಯವಾದ ಮಾಹಿತಿ ಸಿಗೋದು ಈ ರೀತಿ ಅಂತರಿಕ್ಷಯಾನವನ್ನು ಕೈಗೊಳ್ಳುವ ಮೂಲಕ ಮಾತ್ರ. ಹೀಗಾಗಿ ಇದನ್ನು ಯೋಚನೆ ಮಾಡೇ ಶುಭಾಂಶು ಶುಕ್ಲಾ ಅವ್ರನ್ನ ಈ ಅಭಿಯಾನದಲ್ಲಿ ಕಳಿಸುವ ನಿರ್ಧಾರನ ತಗೊಂಡು ಅವರು ಆ ಅಭಿಯಾನದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅದು ಭಾರತದಲ್ಲಿ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ.
2: ಹೌದು, ಮತ್ತೆ ತಾವು ಹೇಳಿದ ಹಾಗೆ ಈ ಮಾನವ ಸಹಿತ ಒಂದು ಯಾನ, ಒಂದು ಮಿಷನ್ ಇದೆಯಲ್ಲ, ಅದು ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಇತ್ತೀಚೆಗೆ ನಾಸಾದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಅವರ ಒಂದು ವಿವರವನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಮಾನವ ಸಹಿತ ಈ ಯಾನವನ್ನು ಕಳುಹಿಸುವುದು ಒಂದು ಭಾಗ, ಆದರೆ ಅವರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತರೋದು ಮತ್ತೊಂದು ಮಹತ್ವದ ಭಾಗ. ಈಗ ರಾಕೆಟ್, ಮ್ಯಾನ್ಲೆಸ್ ರಾಕೆಟ್ಗಳಾದರೆ ಅದು ಹೋಗುತ್ತೆ, ವಾಪಸ್ ಬರೋದು ಇಟ್ಸ್ ನಾಟ್ ಸೋ ಅಂದರೆ ಸೆಕ್ಯೂರ್ ಆಗಿರಲೇಬೇಕಾದಿಲ್ಲ. ಬಟ್ ಮಾನವರನ್ನು ಮತ್ತೆ ವಾಪಸ್ಸು ನಮ್ಮ ಭೂಮಿ ಕರೆತರೋದು ಎಷ್ಟು ಮಹತ್ವದ ಭಾಗ ಅನ್ನೋದು ಇತ್ತೀಚಿನ ನಾವು ನಾಸಾದ ಮಿಷನ್ನಲ್ಲಿ ನಾವು ಕಂಡುಕೊಂಡ್ವಿ. ಈ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಯೋಜನೆ ಇದೆಯಲ್ಲ ಎಷ್ಟು ಕ್ಲಿಷ್ಟಕರದ್ದು, ಮತ್ತೆ ಅದಕ್ಕೆ ಭಾರತ ಎಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ನೀವು ವಿವರಿಸಿ ಕೊಡಬಹುದಂತ.
3: ಖಂಡಿತ ನೋಡಿ, ಇಲ್ಲಿ ಎರಡು ವಿಚಾರಗಳನ್ನ ಹೇಳಬೇಕು. ಮೊದಲನೇದಾಗಿ ಅಂತರಿಕ್ಷಕ್ಕೆ ಹೋಗೋದು ಎಷ್ಟು ಕಷ್ಟ, ಅಲ್ಲಿಂದ ಹಿಂತಿರುಗೋದು ಅಷ್ಟೇ ಕಷ್ಟ. ಬೆಟ್ಟ ಹತ್ತಿದಾಗ ಹತ್ತೋದು ಉಸಿರು ಹಿಡ್ಕೊಂಡು ಹತ್ತಬಹುದು, ಯಾಕಂದ್ರೆ ನೀವು ಗುರುತ್ವಾಕರ್ಷಣ ಶಕ್ತಿಯನ್ನ ವಿರೋಧಿಸ್ತಾ ಇರ್ತೀವಿ, ಕೆಳಗೆ ಬರ್ತಾ ಆ ಥರ ತೊಂದರೆ ಇರಲ್ಲ. ಆದರೆ ಅಂತರಿಕ್ಷಕ್ಕೆ ಹೋಗೋದು ಕಷ್ಟ, ಬರೋದು ಕಷ್ಟ. ಯಾಕಂದರೆ ಇವಾಗ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಭೂಮಿಯನ್ನು ಸುತ್ತುತ್ತಿದ್ದ ವೇಗ ಎಷ್ಟು ಗೊತ್ತೆ? ಕೇವಲ ಗಂಟೆಗೆ 28,000 ಕಿಲೋಮೀಟರ್ಗಳು. ಅಂದರೆ ನಾವು ನಮ್ಮ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗದಲ್ಲಿ ಓಡಾಡ್ತೀವೋ ಅದರ 1,000 ಪಟ್ಟು ಹೆಚ್ಚು. ಅಷ್ಟು ವೇಗದಲ್ಲಿ ಧಾವಿಸ್ತಾ ಇರೋರು ಅರ್ಧ ಗಂಟೆನಲ್ಲಿ ವಾಪಸ್ ಬರಬೇಕು ಅಂದರೆ ಯಾವ ರೀತಿ ವಾಪಸ್ ಬರೋದು? ಅಲ್ಲೂ ರಾಕೆಟ್ಗಳ ಅಗತ್ಯ. ಅಂದರೆ ಹೋಗಕ್ಕೆ ಬೇಕಾದಂತಹ ರಾಕೆಟ್ಗಳು ಅಂತಹ ದೊಡ್ಡ ರಾಕೆಟ್ಗಳು ಬೇಡ, ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಆ ನೌಕೆ ವಾತಾವರಣದ ಒಳಗೆ ಧುಮುಕತ್ತೆ. ಆವಾಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಉಂಟಾಗುವ ಘರ್ಷಣೆಯಿಂದ ಅದರ ವೇಗ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಆದರೆ ಯಾವುದು ಫ್ರೀಯಾಗಿ ಯಾವುದು ಸಿಗೋದಿಲ್ಲ. ವೇಗ ಕಡಿಮೆ ಆದಂತೆ ಉಷ್ಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ನಿಭಾಯಿಸಿದರೆ ಬಹಳ ಒಳ್ಳೆಯದು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆಗಳು, ಇದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ರೂಪಿಸೋದು ಇವತ್ತು ಭಾರತದಲ್ಲಿ ಸಾಗ್ತಾ ಇದೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ 60 ವರ್ಷದ ಸಾಧನೆಯನ್ನು ನೋಡಿದ್ರೆ, ಅದರಲ್ಲೂ ಇತ್ತೀಚಿನ ವರ್ಷಗಳ ಸಾಧನೆಯನ್ನು ನೋಡಿದ್ರೆ ನಮಗೆ ಯಾವುದೇ ಅನುಮಾನ ಮೂಡೋದಿಲ್ಲ.
2: ಮತ್ತೆ ಈ 2035 ವೇಳೆಗೆ ಭಾರತೀಯ ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್, ಒಂದು ಅಂತರಿಕ್ಷ ನಿಲ್ದಾಣವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಗುರಿ ನಮ್ಮ ಸರ್ಕಾರಕ್ಕಿದೆ. ಈ ಒಂದು ಸ್ಪೇಸ್ ಸ್ಟೇಷನ್ ನಮ್ಮ ಮುಂದಿನ ಮುಂಬರುವ ಭವಿಷ್ಯದ ಈ ಬಾಹ್ಯಾಕಾಶ ಯೋಜನೆಗಳಿಗೆ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಿ?
3: ಬಹಳ ಒಳ್ಳೆ ಪ್ರಶ್ನೆ ಇದು. ನೋಡಿ, 2035 ಸುಮಾರಿಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ನಿಲ್ದಾಣ ಬ್ಯಾಸ್ ಅಂತ ಹೇಳ್ತೀವಿ, ಇದನ್ನ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ರಮನ ಭಾರತ ಸರ್ಕಾರ ಇವತ್ತು ಅದರ ಆಸೆ. ಇವತ್ತು ಭಾರತದ ನಮ್ಮ ದೇಶದ ಅದೊಂದು ಆಸೆ. ಇದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕಷ್ಟು ಕೆಲಸಗಳು ಸಾಗ್ತಾ ಇದೆ. ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಇದು ಗಗನಯಾನ ಮೊದಲ ಹಂತ, ಅದಾದ ನಂತರ ಬ್ಯಾಸ್ ಅಂತ ಏನು ಹೇಳ್ತೀವಿ ಅದು. ಇವೆಲ್ಲವೂ ಇದರಲ್ಲಿ ದೊರೆಯುವಂತಹ ತರಬೇತಿ ಮುಂದೆ ಭಾರತೀಯರು ಚಂದ್ರನಲ್ಲಿಗೆ ಸಾಗುವ ಕೆಲಸವನ್ನು ಅದಕ್ಕೂ ಕೂಡ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಪೂರಕವಾಗಿರುತ್ತೆ. ಇದಾದ ಮೇಲೆ ಭಾರತಕ್ಕೆ ಇರುವಂತಹ ಮತ್ತೊಂದು ಆಸೆ ಏನಪ್ಪ ಅಂದರೆ, 2047 ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ಒಂದು ಶತಮಾನ ಆಗಿ ಆ ಶತಮಾನೋತ್ಸವವನ್ನು ಆಚರಿಸುವ ವೇಳೆಯಲ್ಲಿ ನಮ್ಮ ಗಗನಯಾತ್ರಿಗಳು ಅಲ್ಲಿ ಖಾಯಂ ನೆಲೆಯಲ್ಲಿ ಅಲ್ಲಿ ನೆಲೆಸಿರಬೇಕು ಅನ್ನೋದು. ಹೀಗಾಗಿ ಕ್ರಮಬದ್ಧವಾಗಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಮೊದಲಿನಿಂದಲೂ ಸಾಗ್ತಾ ಇದೆ. ಈ ನಡುವೆ ಕೂಡ ಅನೇಕ ಸವಾಲುಗಳಿದೆ ಇಲ್ಲ ಅನ್ನಲ್ಲ, ಅದನ್ನು ನೀವು ಹಿಂದಿನ ನಮ್ಮ ಇತಿಹಾಸನ ನೋಡಿದರೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮನ ಈ ಸವಾಲುಗಳನ್ನು ಖಂಡಿತ ಎದುರಿಸಿ ಯಶಸ್ವಿಯಾಗಿ ಭಾರತ ಮುನ್ನಡೆಯುತ್ತೆ ಅಂತ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಕಾಲದಲ್ಲಿ ಕೆಲಸ ಮಾಡಿದ್ದ ನನಗೆ ಖಂಡಿತ ಆತ್ಮವಿಶ್ವಾಸ. ನಮ್ಮ ಆತ್ಮನಿರ್ಭರತೆಯ ಬಗ್ಗೆ ನನಗೆ ಆತ್ಮವಿಶ್ವಾಸ ಖಂಡಿತ ಇದೆ.
2: ಹೀಗೆ ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಕಳೆದ ಒಂದು ದಶಕದಲ್ಲಿ ಮಹತ್ವದ ಮೈಲುಗಲ್ಲುಗಳು ಮತ್ತು ಸಂಶೋಧನೆಗಳು ಸಾಗ್ತಾ ಇರೋದು ಒಂದು ಭಾಗ. ಆದರೆ ಮತ್ತೊಂದು ದೃಷ್ಟಿಯಲ್ಲಿ ನಾವು ಈ ಅಂತರಿಕ್ಷ ವಲಯದಲ್ಲಿ ನೀತಿ ದೃಷ್ಟಿಯಿಂದ, ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಬದಲಾವಣೆ ಆಗಿರೋದನ್ನು ಕೂಡ ನಾವು ಕಾಣ್ತೀವಿ. ಈಗ ನಾವು ಈ ವಿಭಾಗದಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು 100+ ಸ್ಟಾರ್ಟ್ಅಪ್ಗಳು ಈ ವಲಯದಲ್ಲಿ ಬಂದಿದ್ದಾವೆ. ಮತ್ತು ಕಡಿಮೆ ವೆಚ್ಚದಲ್ಲಿ ನಿಖರವಾಗಿ ನಾವು ಉಡಾವಣೆ ಮಾಡುವುದರಲ್ಲಿ ವಿಶ್ವಾಸಾರ್ಹತೆ ಭಾರತ ಗಳಿಸಿರೋದ್ರಿಂದಾಗಿ ವಿದೇಶಿ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡೋದರಲ್ಲಿ ಕೂಡ ಒಂದು ವಾಣಿಜ್ಯಾತ್ಮಕವಾಗಿ ಕಮರ್ಷಿಯಲ್ ಆಸ್ಪೆಕ್ಟಿಂದ ಕೂಡ ಇದನ್ನು ನಾವು ನೋಡಬಹುದು. ಒಟ್ಟಾರೆ ಈ ನೀತಿ ನಮ್ಮ ಈ ಬಾಹ್ಯಾಕಾಶ ವಲಯದ ಭವಿಷ್ಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
3: ಖಂಡಿತ. ಇವತ್ತು ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಾನು ಭಾರತ ಇದರವರೆಗೂ ಏನು ಸಾಧಿಸಿದೆಯೋ ಸಾಧನೆಗೆ ಅಗತ್ಯವಾದ ತಂತ್ರಜ್ಞಾನ ಇದೆ, ಆದರೆ ಅದಕ್ಕೆ ಬೇಕಾದ ಕೆಪಾಸಿಟಿ ಅಂತೇನು ಹೇಳ್ತೀವಿ, ತನ್ನ ಕೈಲಿ ಆಗೋ ಅಷ್ಟು ಅದ್ರ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಹಾಗಾಗಿಯೇ ಭಾರತ ಸರ್ಕಾರ ಇದನ್ನು ಬಹಳ ಯೋಚಿಸಿ 2020 ಈ ಒಂದು ನೀತಿಯಲ್ಲಿ ತಾನು ಅನುಸರಿಸುತ್ತಿದ್ದ ವಿಧಾನದಲ್ಲಿ ಬದಲಾವಣೆ ತಂದುಕೊಂಡು ಖಾಸಗಿ ಕ್ಷೇತ್ರಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವಾಗ ತಾವೇ ಹೇಳ್ದಂಗೆ ಸ್ಟಾರ್ಟ್ಅಪ್ಸ್ ನೋಡಿ ಯಾವ ರೀತಿ ಅನೇಕ ಹೆಸರುಗಳಿದೆ. ನಾನು ಖಾಸಗಿ ಸಂಸ್ಥೆಗಳ ಆಗಿದ್ದರಿಂದ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ಅವುಗಳೆಲ್ಲವೂ ಕೂಡ ಇದನ್ನು ಈ ಚಾಲೆಂಜನ್ನು ಈ ಸವಾಲನ್ನು ಸ್ವೀಕರಿಸಿ ಅವು ಕೂಡ ಮುಂದುವರಿತಾ ಇವೆ. ಇದು ಅಂತರಿಕ್ಷವನ್ನು ನಾವು ಮತ್ತಷ್ಟು ನಮಗೆ ವಾಣಿಜ್ಯಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಪೂರಕವಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ.
2: ಈಗ ಬಾಹ್ಯಾಕಾಶ ವಲಯದಲ್ಲಿ ಅಬ್ಸರ್ವೇಟರೀಸ್ ಅಂತ ನಾವೇನು ಹೇಳ್ತೀವಿ, ಈಗ ಆಸ್ಟ್ರೋಸ್ಯಾಟ್ ಇದೆ ಮತ್ತು ಎಕ್ಸ್ಪೋಸ್ಯಾಟ್ ಇದೆ, ಈ ಒಂದು ಉಪಗ್ರಹಗಳು ಮತ್ತು ಈ ಯೋಜನೆಗಳು ನಮ್ಮ ಬಾಹ್ಯಾಕಾಶ ವಲಯವನ್ನು ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
3: ಖಂಡಿತ. ಇವತ್ತು ನೋಡಿ, ನಮ್ಮ ಉಪಗ್ರಹಗಳು ನಮ್ಮ ಆರ್ಥಿಕತೆಗೆ ಬಹಳ ಮುಖ್ಯವಾದ ಮಹತ್ತರವಾದ ಕೊಡುಗೆಯನ್ನು ನೀಡ್ತವೆ. ಇವು ಸಂಪರ್ಕ ಉಪಗ್ರಹಗಳಿರ್ಬೋದು, ಹವಾಮಾನ ವೀಕ್ಷಣಾ ಉಪಗ್ರಹಗಳಿರ್ಬೋದು, ಯಾನ ನಿರ್ವಹಣಾ ಉಪಗ್ರಹಗಳಿರ್ಬೋದು ಅಂದರೆ ನ್ಯಾವಿಗೇಷನ್, ಜೊತೆಗೆ ಸಂಪನ್ಮೂಲಗಳನ್ನು ಮಾಪನ ಮಾಡುವಂತಹ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಥವಾ ಭೂವೀಕ್ಷಣಾ ಉಪಗ್ರಹಗಳಿರ್ಬೋದು. ಆದರೆ ಇದರ ಜೊತೆಗೆ ವೈಜ್ಞಾನಿಕ ಉಪಗ್ರಹಗಳನ್ನು ಕೂಡ ನಾವು ಉಡಾಯಿಸಿದ್ದೀವಿ. ಆಸ್ಟ್ರೋಸ್ಯಾಟ್ ಅನ್ನುವಂತಹ ಉಪಗ್ರಹ 4 ವಿಶಿಷ್ಟ ಕಣ್ಣುಗಳನ್ನು ಉಳ್ಳಂತಹ ಒಂದು ಉಪಗ್ರಹ. ದೃಗ್ಗೋಚರ ಬೆಳಕು ಅಂದರೆ ವಿಸಿಬಲ್ ಲೈಟ್ನ ಅಲ್ಟ್ರಾ ವೈಲೆಟ್ ಅಂತ ನಾವೇನು ಹೇಳ್ತೀವಿ, ಅತಿನೇರಳೆ ಕಿರಣಗಳನ್ನು, ಕ್ಷಾಕಿರಣಗಳು ಅಂದರೆ ಎಕ್ಸ್ರೇಸ್ನ, ಹಾಗೂ ಗಾಮಾ ಕಿರಣಗಳನ್ನ, ಈ 4 ಬಗೆಯ ವಿದ್ಯುತ್ಕಾಂತೀಯ ಕಿರಣಗಳನ್ನು ಆಕಾಶಗಳಿಂದ ಏನು ಬರುತ್ತೆ ಅದನ್ನು ಗ್ರಹಿಸಿ ವಿಜ್ಞಾನಿಗಳಿಗೆ ದೊರಕಿಸಿಕೊಡುವ ಮೂಲಕ ಅಂತಹ ಆಕಾಶಕಾಯಗಳನ್ನು, ಈ ಬ್ರಹ್ಮಾಂಡವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಪರಿಕರಗಳನ್ನು ಈ ಉಪಗ್ರಹ ಒದಗಿಸಿಕೊಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಹೀಗಾಗಿ ಜೀವನವನ್ನು ಉತ್ತಮಪಡಿಸಿಕೊಳ್ಳೋದು, ಮತ್ತಷ್ಟು ಸುರಕ್ಷಿತವನ್ನಾಗಿ ಪರಿವರ್ತಿಸೋದು ಮಾನವ ಜೀವನವನ್ನು, ಅದರ ಜೊತೆಗೆ ಮಾನವನ ಜ್ಞಾನ ದಿಗಂತವನ್ನು ವಿಸ್ತರಿಸುವ ಒಂದು ಕಾರ್ಯದಲ್ಲೂ ನಮ್ಮ ಉಪಗ್ರಹಗಳು ಇವತ್ತು ಮಗ್ನರಾಗಿವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ಇಲ್ಲಿಯವರೆಗೆ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಉಪಗ್ರಹ ವಿಜ್ಞಾನಿ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೂ ಕೇಂದ್ರದ NDA ಸರ್ಕಾರಕ್ಕೆ 12 ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
4: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
5: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
6: ನೂರ 2.2 MHz ಆಕಾಶವಾಣಿ ಹಾಸನ ಕೇಂದ್ರ. ಕೇಳುಗರೆ ಗಮನಿಸಿ, ದಿನಾಂಕ 21/6/2026 ನಡೆಯುವ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಬಂಧಪಟ್ಟಂತೆ ದಿನಾಂಕ 19/6/2026 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಹಾಗೂ ದಿನಾಂಕ 21/6/2026 7:00 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆ ಕೋರಿದೆ. ಪ್ರಕಟಣೆ ಕೇಳಿದಿರಿ. ಗಜಲ್ಸ್ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕತೆಲ್ ರಾಜಸ್ಥಾನಿ ಅವರ ರಚನೆ, ಭೂಪೇಂದರ್ ಸಿಂಗ್ ಮತ್ತು ಮಿಥಾಲಿಸ್ ಸಿಂಗ್ ಅವರ ಯುಗಳ ಧ್ವನಿಯಲ್ಲಿ ದಿಲ್ ಆನ್ ಕಿ ಬಾತ್.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
7: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
8: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
6: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
9: ಗಜಲ್ಸ್ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ರಾಣಿ ಮಲ್ಲಿಕ್ ಅವರ ರಚನೆ, ಅನೂಪ್ ಜಲೋಟಾ ಅವರ ಧ್ವನಿಯಲ್ಲಿ

ಇದುವರೆಗೂ ಗಜಲ್ಸ್ ಅನ್ನ ಆಲಿಸಿದಿರಿ. ಕೇಳುಗರೆ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ಮಧುರಗಾನ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಆಕಾಶವಾಣಿ ಹಾಸನ ಎಫ್ಎಂ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ ಮಧುರಗಾನ. ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಕ್ರತೀರ್ಥ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದೆ.

ಕೇಳಿ ಇನ್ನು ಮುಂದೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇರುವ ಚಂದನದ ಗೊಂಬೆ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರದು.

ಕೇಳುಗರೇ, ನಿಮ್ಮ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮಧುರಗಾನ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕೇಳಿ ಇನ್ನು ಮುಂದೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಕೇಳಿ ಇನ್ನು ಮುಂದೆ ಇಬ್ಬನಿ ಕರಗಿತು ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಗೀತೆ ರಚನೆ, ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಈ ಗೀತೆಗಿದೆ.

ಕೇಳಿ ಮಧುರಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಮಾನಸ ಸರೋವರ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್. ಸ್ವರ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವ ಮಾತು ತಪ್ಪದ ಮಗ ಚಿತ್ರದ ಗೀತೆ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗುರಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್. ಚಿ ಉದಯಶಂಕರ್ ಅವರ ಗೀತೆ ರಚನೆ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆಯಲ್ಲಿ.

ಇದುವರೆಗೂ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮಧುರಗಾನ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಮಯ 10:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೇಳಿ, ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ. ವಿಷಯ ಜನವಿಶ್ವಾಸ್.
1: ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ್ ಕೆ ವಿಕಾಸ್ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹೇ ಹೇ ಆನಂದ್ ಶ್ರೀವಾಸ್ತವ್.
2: ಏಕ್ ಓರ್ ಹಜಾರೋ ವರ್ಷೋ ಕಿ ಸಭ್ಯತಾಯೇ, ದೂಸರಿ ಓರ್ ನಯೇ ಭಾರತ್ ಕಿ ಆಕಾಂಕ್ಷಾಯೇ, ಏಕ್ ಓರ್ ವೇದೋ ಕಿ ವಾಣಿ ತೋ ದೂಸರಿ ಓರ್ ಡಿಜಿಟಲ್ ಯುಗ್ ಕಿ ಗತಿ, ಏಕ್ ಓರ್ ಕಾಶಿ ಕೆ ಘಾಟ್ ದೂಸರಿ ಓರ್ ವಿಶ್ವ ಮಂಚ ಪರ್ ಭಾರತ್ ಕಾ ಬಢ್ತಾ ಸಮ್ಮಾನ. ಪಿಛಲೆ 12 ವರ್ಷೋ ಮೇ ಭಾರತ್ ನೇ ಸಿರ್ಫ ವಿಕಾಸ್ ಕಿ ನಯಿ ಇಬಾರತ್ ಹಿ ನಹೀ ಲಿಖಿ ಹೈ, ಭಾರತ್ ನೇ ಅಪ್ನಿ ಸಾಂಸ್ಕೃತಿಕ ಚೇತನಾ ವಿರಾಸತ್ ಔರ್ ಪಹಚಾನ್ ಕೋ ಏಕ್ ನಯೇ ಆತ್ಮವಿಶ್ವಾಸ್ ಕೆ ಸಾಥ್ ದುನಿಯಾ ಕೆ ಸಾಮ್ನೆ ಪ್ರಸ್ತುತ ಕಿಯಾ ಹೈ. ಕಾಶಿ ಕೆ ಧಾಮ್ ಕಿ ಬಾತ್ ಕರೇ ಯಾ ಫಿರ್ ಕೇದಾರನಾಥ್ ಕೆ ಪುನರ್ನಿರ್ಮಾಣ ಕಿ,

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಕಾಳುಮೆಣಸು ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಸಕಲೇಶಪುರ

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
0: ಯಾಕೆ ಅಂದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.